0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಖರೀದಿಸಲಾಗದ ಏಕೈಕ ಶ್ರೀಮಂತಿಕೆ ಅಂದರೆ ಅದು ನೆಮ್ಮದಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 11 ಮೇ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ, 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ರಿಂದ 9:00 ವರೆಗೆ ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ಕ್ಕೆ ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 ರಿಂದ 1:00 ವರೆಗೆ ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 ರಿಂದ 1:30 ಕ್ಕೆ ಅಡಿಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 ರಿಂದ 2:00 ವರೆಗೆ ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ರಿಂದ 4:00 ವರೆಗೆ

ಸಂಗೀತಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಆಕಾಶದ ಮೇಲೆ ಆ ಸೂರ್ಯ ಬಂದ, ಸ್ವಾಮಿ ನಿಮ್ಮ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಹೇ ದುರ್ಗಾ ಪ್ರಿಯ, ನೀ ಓಂಕಾರ ಪ್ರಿಯ, ಓಂಕಾರ ತುಂಬಿದ ಈ ಜಗತ್ತಿಗೆ, ನೀನೇ ತುಂಬಿದ ಈ ಪ್ರಕೃತಿಗೆ ಇದು ಎನ್ನ ಪ್ರಣಾಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಪಾಹಿ ಪರಮೇಶ್ವರ ಪಾಹಿ ಗಂಗಾಧರ ಪಾಲಿಸು ಎಲ್ಲರ ಪಾಪನಾಶೇಶ್ವರ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಸರ್ವ ಕಾಲಕ್ಕೂ ಶಿವನ ಪೂಜಿಸಲು ಬೇಡಿದ ವರಗಳ ನೀಡುವನವನು ಕೇಳಿ ಈ ಒಂದು ಗೀತೆಯನ್ನ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶಂಕರ ಶಿವ ಶರಣಯ್ಯ.

ಸಂಗೀತ ಸುಧಾ, ನೀವು ಕೇಳ್ತಾ ಇದ್ದೀರಾ? ಇದು ಕೇಳಿ ಮನೋಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆತ್ಮಲಿಂಗದ ಮಹಿಮೆಯ ಸಾರ ರುದ್ರಾಕ್ಷಿ ಪ್ರಿಯನ.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಇದು ಭಾವ ಹಿತ ಆಗಬಾರದು, ಅತಿ ಆಗಬಾರದು, ಅತಿ ಆಶಾ, ಅತಿ ಆಶಾ, ಅಹಿತ ಆಶಾ, ಎರಡು ಇವು ಎರಡೂ ತೆಗೆದ ಹಾಕಿದರೆ ಶುದ್ಧ ಭಾವ, ಅವಾಗ ಭಾವ ಎರಡಿವು ನೋಡಬೇಕು. ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡೋದು ಬೇಕು, ಬೇಡಂತಲ್ಲ. ಆಸೆ ಬಹಳ ಸುಂದರವಾದದ್ದು, ಬಹಳ ಸುಂದರವಾದದ್ದು. ಜೀವನಕ್ಕೆ ಪ್ರೇರಣೆ ಕೊಡೋದು ಆಸೆ, ಹೌದಲ್ಲ? ಜೀವನವನ್ನ ಈಗ ಎತ್ತರಿಸೋದು ಆಸೆ ಬೇಕು ಮನುಷ್ಯನಿಗೆ. ನಾನು ಹರವಾಗಬೇಕು, ನಾನು ಎತ್ತರ ಎತ್ತರ ಏರಬೇಕು. ಆದರೆ ಅತಿ ಮತ್ತು ಅಹಿತ ಎರಡೂ ಅಂತ ಸುಂದರವಾದ ಭಾವ, ಅದು ಆಸೆ ಅದು ಬಾಧಕವಾಗಿತ್ತು ಅಂದ್ರೆ ಜೀವನ ಕೆಡ್ತದ, ಭಾವ ಮಲಿನವಾಗ್ತದೆ. ಇದು ಮೊದಲನೇದ್ದು. ಆ ಬಳಿಕ ಎರಡನೇ ಒಂದು ಮಾಲಿನ್ಯ, ಅದು ಬಹಳ ಮಸ್ತ್ ಮಾಲಿನ್ಯ, ಪರಿಗ್ರಹ ಅಥವಾ ವ್ಯಾಮೋಹ. ಹಿಡಿದ್ರ ಬಿಡಂಗಿಲ್ಲ, ಅದು ಪರಿಗ್ರಹ. ಏನು ಹಿಡಿತೇವೆ ಅದನ್ನು ಗಟ್ಟಿಯಾಗಿ ಅದು ಎಂದೂ ಕೈ ಬಿಟ್ಟು ಹೋಗಬಾರದು ಹಂಗ ಮಾಡ್ತೇವಲ್ಲ, ಅದು ವ್ಯಾಮೋಹ. ಅತಿ ಆಸಕ್ತಿ, ಆಸಕ್ತಿ ಮುಳುಗಿ ಹೋಗುವುದು, ಮುಳುಗ್ತೆ ವಿಷಯಗಳಲ್ಲಿ ಮುಳುಗಿ ಹೋಗ್ತೆ. ಸಣ್ಣ ಪುಟ್ಟ ವಿಷಯಗಳಲ್ಲಿ, ಬಾಧಕ ವಿಷಯಗಳಲ್ಲಿ ಮನುಷ್ಯ ತನ್ನಮಯ. ಅವಾಗ ಜಗತ್ತಿನ ಪರಿವೇ ಆಗೋದಿಲ್ಲ, ಜೀವನದ ಭವಿಷ್ಯದ ಭಾನ ಬರೋದಿಲ್ಲ. ಎಲ್ಲಿ ಸತ್ಯ, ಎಲ್ಲಿ ವಿಶ್ವ, ಎಲ್ಲಿ ಅನುಭವ, ಅಷ್ಟಿದ್ರಾಗ ಸಣ್ಣ ಪುಟ್ಟ ವಸ್ತುಗಳಲ್ಲಿ ಮನುಷ್ಯ ಸಂಪೂರ್ಣ ಮುಳುಗಿ. ಏನು ಬಸವಣ್ಣನವರು ಎಷ್ಟು ಚಂದ ಹೇಳಿ, ಇಂದಿಂಗೆ ಎಂತು ನಾಳಿಂಗೆ ಎಂತು ಎಂದು ಗಂದೊಡಲ ಹೊರೆಯ ಹೋಯ್ತನ್ನ ಸಂಸಾರ. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ ಎಂದೆಂದು. ಎಷ್ಟು ಚೆನ್ನಾಗಿ ಕುಂದದೆ ನೆನೆಯಲೀಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೈವ. ಇದು ಬಸವಣ್ಣನವರ ಮಾತು. ಕೊಂದುದಯ್ಯ ಈ ಮಾ, ಇದೇನು ಮೋಹ ರೂಪ ಮಾಯಾ ಅದ ಮೋಹ, ಇದು ಮನುಷ್ಯನ ಬದುಕನ್ನ ನಾಶ ಮಾಡಿ. ನೆನೆಯಲೀಯದೆ ಕುಂದದೆ ನೆನೆಯಲೀಯದೆ ಸದಾಶಿವನ, ಯಾವುದು ಯಾವುದನ್ನ ನೆನೆದರೆ ಶಾಂತಿ ಉಂಟಾದೀತೋ ಶಾಶ್ವತ ಶಾಂತಿ ಸದಾಶಿವ. ನೆನೆಯಲೀಯದೆ ಅದನ್ನ ನೆನೆಸಿದರೆ ಏನು ಶಾಂತಿ ಉಂಟಾದೀತೋ ಅದನ್ನು ನೆನೆಸಲಿಕ್ಕೆ ಕೊಡ್ಲಿಲ್ಲ. ಹಾಗ ಮೋಹ ಆವರಿಸ್ತು ಮನಸ್ಸನ್ನ. ಎಷ್ಟು ಸಣ್ಣ ಪುಟ್ಟ ಸಂಗತಿಗಳಲ್ಲಿ, ಕ್ಷುಲ್ಲಕವಾದ ವಸ್ತುಗಳಲ್ಲಿ ಮೋಹ ತಾಳ್ತೇವಿ, ಅತಿ ಆಸಕ್ತಿ ತಾಳ್ತೇವಿ, ಅದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ. ಎಷ್ಟು ಸಲ ಹೋಗಲಿ ಅಂತೆ, ಹೋಗಲಿ ಅಂತೆ, ಪ್ರಾಣವಾದರೂ ಚಿಂತಿಲ್ಲ ಬಿಡುದಿಲ್ಲ ಅಂತ. ಎಷ್ಟು ಆಶ್ಚರ್ಯ, ಅಷ್ಟು ಅದರಾಗ ತನ್ಮಯರಾಗ್ತೇವಿ. ಅವರು ಹೇಳ್ತಾರೆ, ಇಂದಿಂಗೆ ಎಂತು ನಾಳಿಂಗೆ ಎಂತ್ ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ. ಬೆಂದು ಒಡಲ ಅಂದ್ರೆ ಕಾಯ್ದು ಹೊಟ್ಟೆ, ಅದನ್ನ ತಣ್ಣಗೆ ಮಾಡಬೇಕಾದ್ರೆ ಎಲ್ಲಿ ಸಾಧ್ಯದ ಹೇಳಿ? ಏನು ಹಾಕಿದರೂ ತಣ್ಣಗಾಗೋದಿಲ್ಲ. ಬೆಂದ ಒಡಲ ಇದನ್ನ ತುಂಬೋದ್ರಾಗ ಇದರ ಬಯಕೆಗಳನ್ನ ಈಡೇರಿಸೋದಾಗ ಹೋಯಿತು ಜೀವನ. ಬರೀ ದೇಹದ ಬಯಕೆಗಳನ್ನ ಈಡೇರಿಸೋದರಾಗ 100 ವರ್ಷ. ಇದು ಗಂದೊಡಲ, ಇದು ಎಂದೂ ಪೂರ್ಣಗೊಳ್ಳೋದಲ್ಲ, ಶಾಂತ ಆಗೋದಲ್ಲ. ಇಂಥ ಗಂದೊಡಲ, ಇದರ ಬಯಕೆಗಳು 1, 2 ಅಂಥ ಬಯಕೆಗಳು, ಅವುಗಳನ್ನೆಲ್ಲ ತೃಪ್ತಗೊಳಿಸ್ತೇವಿ ಅಂದ್ರೆ ಎಲ್ಲಾದರೂ ಸಾಧ್ಯವಿದೆಯೇ?
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತೇ ವಾಸುದೇವಾಯ.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋ ಅಸ್ತಿನ ಪ್ರಿಯ ಈ ಭಜಂತಿ ತುಮಾಂ ಭಕ್ತ್ಯ ಮೈ ತೇತೇಷು ಚಾಪ್ಯಹಂ ಅಂತ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವ ಆತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು, ಆತನು ನನ್ನ ಸ್ನೇಹಿತನು, ನನ್ನಲ್ಲಿ ಇದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತೇಳಿ. ಸೊ ಭಗವಂತ ಎಲ್ಲರನ್ನ ಸಮಾನಾಗಿ ಕಾಣುತ್ತಾರೆ. ಭಕ್ತರಿಗೆ ಕೂಡ ಭಗವಂತ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲವನ್ನ ಪೂರೈಸ್ತಾರಲ್ವಾ. ಸೊ ಎಲ್ಲ ಸಮಾನ ರೀತಿಯಲ್ಲಿ ಭಗವಂತ ಎಲ್ಲರಿಗೂ ಎಲ್ಲವನ್ನ ಪೂರೈಸುತ್ತಾರೆ. ಆದರೆ ಭಕ್ತರ ವಿಷಯದಲ್ಲಿ ಮಾತ್ರ ವಿಶೇಷ ಕಾಳಜಿಯನ್ನ ಅವರು ವಹಿಸುತ್ತಾರೆ. ಯಾಕೆಂದರೆ ಭಕ್ತರೆಂದರೆ ಸುಪುತ್ರರು ಇದ್ದ ಹಾಗೆ. ಈಗ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಮಗ ತುಂಬ ಒಳ್ಳೆಯವನು, ವಿಧೇಯನಾಗಿರುತ್ತಾನೆ, ತಂದೆ ಹೇಳಿದ ಹಾಗೆ ಕೇಳ್ತಾನೆ, ಸದ್ಗುಣಗಳನ್ನು ಹೊಂದಿರುತ್ತಾನೆ. ಇನ್ನೊಬ್ಬ ಮಗ ಅವನು ತಂದೆ ಹೇಳಿದಾಗೆ ಕೇಳಲ್ಲ, ತನ್ನದೇ ಆಗಿರುವಂಥ ಕಾರ್ಯವನ್ನು ಮಾಡ್ತಾನೆ, ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಸೊ ಯಾರು ಪ್ರಿಯರಾಗುತ್ತಾರೆ ತಂದೆಗೆ? ಒಳ್ಳೆಯ ಮಗ ಪ್ರಿಯರಾಗುತ್ತಾರೆ ಅಲ್ವಾ? ಯಾಕೆಂದರೆ ಅವನು ವಿಧೇಯನಾಗಿರುತ್ತಾನೆ, ತಂದೆ ಹೇಳಿದಾಗೆ ಕೇಳುತ್ತಾನೆ, ಎಲ್ಲ ಸದ್ಗುಣಗಳು ಅವನಲ್ಲಿ ಇರೋದ್ರಿಂದ ತಂದೆಗೆ ಸ್ವಾಭಾವಿಕವಾಗಿ ಒಳ್ಳೆಯ ಮಗ ಪ್ರಿಯನಾಗುತ್ತಾನೆ. ಹಾಗೆಂತೇಳಿ ಎರಡನೇ ಮಗನನ್ನು ಅವರು ತೆಗಳುವುದಿಲ್ಲ, ಅಂದರೆ ದೂರ ಇಡುವುದಿಲ್ಲ. ಇಬ್ಬರೂ ಒಂದೇ, ತಂದೆಗೆ ಎರಡು ಮಕ್ಕಳು ಒಂದೇ, ಸಮಾನರು ಅಲ್ವಾ? ತನ್ನ ಆಸ್ತಿಯಲ್ಲಿ ಸಮಾನವಾಗಿ ಪಾಲನ್ನು ಎರಡು ಮಕ್ಕಳಿಗೆ ಕೊಡಲಾಗುತ್ತದೆ, ಸಮಾನವಾಗಿ ನೋಡ್ತಾರೆ ತಂದೆ ಎರಡು ಮಕ್ಕಳನ್ನು ಕೂಡ. ಸೊ ಅದೇ ಥರ ಭಗವಂತ ಭಕ್ತರಿಗೂ ಅಭಕ್ತರಿಗೂ ಇಬ್ಬರನ್ನು ಕೂಡ ಸಮಾನಾಗಿ ಕಾಣ್ತಾರೆ. ಆದರೆ ಭಕ್ತರು ಮಾತ್ರ ತುಂಬ ಪ್ರಿಯರಾಗಿರುತ್ತಾರೆ ಭಗವಂತನಿಗೆ. ಸೊ ಭಗವಂತ ಕಲ್ಪವೃಕ್ಷದಂತೆ ಎಂಬ ನಿದರ್ಶನವನ್ನು ಕೆಲವೊಮ್ಮೆ ಕೊಡಲಾಗುತ್ತೆ. ಈ ಕಲ್ಪವೃಕ್ಷದಿಂದ ಬಯಸಿದ್ದನ್ನೆಲ್ಲ ಪ್ರಭು ಕೊಡ್ತಾರೆ. ಆದರೆ ಇಲ್ಲಿ ವಿವರಣೆಯೇ ಇನ್ನೂ ಪೂರ್ಣವಾಗಿದೆ. ಪ್ರಭು ಭಕ್ತರ ವಿಷಯದಲ್ಲಿ ಪಕ್ಷಪಾತಿ ಅಂತ ಇಲ್ಲಿ ಹೇಳಲಾಗಿದೆ. ಇದು ಭಕ್ತರ ವಿಷಯದಲ್ಲಿ ಭಗವಂತನ ವಿಶೇಷ ಕೃಪೆಯ ಅಭಿವ್ಯಕ್ತಿ. ಭಗವಂತನ ವಿನಿಮಯವು ಕರ್ಮದ ನಿಯಮಕ್ಕನುಗುಣವಾಗಿದೆ ಎಂದು ಭಾವಿಸಬಾರದು. ಇದು ಭಗವಂತನು ಅವನ ಭಕ್ತರು ಕಾರ್ಯನಿರ್ವಹಣೆ ಮಾಡುವ ಆಧ್ಯಾತ್ಮಿಕ ವೇದಿಕೆಗೆ ಸೇರಿದ್ದು. ಪರಮ ಪ್ರಭುವಿನ ಭಕ್ತಿ ಸೇವೆಯು ಈ ಅಹಿಕ ಜಗತ್ತಿನ ಒಂದು ಚಟುವಟಿಕೆಯಲ್ಲ, ಅದು ನಿತ್ಯ ಜ್ಞಾನಾನಂದವು ಪ್ರಧಾನವಾಗಿರುವ ಆಧ್ಯಾತ್ಮಿಕ ಜಗತ್ತಿನ ಭಾಗವಾಗಿದೆ. ಈಗ ಉದಾಹರಣೆಗೆ ಸ್ಕೂಲಲ್ಲಿ ಈಗ ಟೀಚರ್ ಪಾಠ ಮಾಡ್ತಾರೆ, ಎಲ್ಲ ಮಕ್ಕಳಿಗೂ ಸಮಾನವಾಗಿ ಪಾಠ ಮಾಡ್ತಾರೆ. ಆದರೆ ಮುಂದಿನ ಬೆಂಚ್ನಲ್ಲಿ ಕೆಲವು ಮಕ್ಕಳಿರ್ತಾರೆ, ತುಂಬ ಕಲಿಯೋದ್ರಲ್ಲಿ ತುಂಬ ಮುಂದೆ ಇರ್ತಾರೆ, ಟೀಚರ್ಗೆ ತುಂಬ ವಿಧೇಯರಾಗಿರ್ತಾರೆ, ಟೀಚರ್ ಹೇಳಿದ ಮಾತನ್ನು ಕೇಳ್ತಾರೆ, ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬರ್ತಾರೆ, ಟೀಚರ್ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಟೀಚರ್ ಸ್ಕೂಲಲ್ಲಿ ಮಾಡೋ ಪಾಠವನ್ನು ಗಮನವಿಟ್ಟು ಕೇಳ್ತಾರೆ, ನೋಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಟೀಚರಿಗೆ ಅವರು ತುಂಬ ಪ್ರಿಯರಾಗಿರುತ್ತಾರೆ. ಇನ್ನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಟೀಚರ್ ಪಾಠ ಮಾಡ್ತಾ ಇರಬೇಕಾದ್ರೆ ಇವರು ಟೀಚರ್ ಚಿತ್ರನೇ ಬಿಡಿಸ್ತಾ ಇರ್ತಾರೆ, ವ್ಯಂಗ್ಯವಾಗಿ ಏನೇನೋ ಮಾಡ್ತಾ ಇರ್ತಾರೆ, ಹೇಳಿದ ಮಾತನ್ನು ಕೇಳಲ್ಲ, ವಿಧೇಯರಾಗಿ ಇರುವುದಿಲ್ಲ, ಕ್ಲಾಸಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಈಗ ಸ್ವಾಭಾವಿಕವಾಗಿ ಟೀಚರ್ಗೆ ಮೊದಲ ಬೆಂಚಲ್ಲಿ ಕುಳಿತಿರುವಂಥ ವಿಧೇಯ ವಿದ್ಯಾರ್ಥಿಗಳೇ ಪ್ರಿಯರಾಗುತ್ತಾರೆ ಅಲ್ವಾ? ಈಗ ಪರೀಕ್ಷೆಯ ಒಂದು ರಿಸಲ್ಟ್ ಬಂದಾಗ, ಫಲಿತಾಂಶ ಬಂದಾಗ ಮೊದಲ ಬೆಂಚಲ್ಲಿ ಕುಳಿತಿರುವಂತಹ ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಅವರು ಉತ್ತಮ ಅಂಕಗಳೊಂದಿಗೆ ತೆರೆಗಡೆ ಹೊಂದುತ್ತಾರೆ. ಅದೇ ಲಾಸ್ಟ್ ಬೆಂಚ್ನಲ್ಲಿದ್ದವರು ಸರಿಯಾಗಿ ಓದದೆ, ಬರೆಯದೆ, ಟೀಚರ್ ಮಾತು ಕೇಳದೆ ಅವರು ಫೇಲ್ ಆದರೂ ಆಗ್ಬೋದು. ಆಗ ಲಾಸ್ಟ್ ಬೆಂಚ್ನಲ್ಲಿರುವಂತಹ ಸ್ಟೂಡೆಂಟ್ಸ್ ಹೀಗೆ ಹೇಳಿದರೆ, ಹೇಗೆ, ಟೀಚರ್ ನಮಗೆ ಪಕ್ಷಪಾತ ಮಾಡಿದರು, ನಮಗೆ ಸರಿಯಾಗಿ ಟೀಚರ್ ಕಲಿಸ್ಲಿಲ್ಲ ಅಂತ ಹೇಳಿದರೆ ಸರಿಯಾಗುತ್ತಾ? ಅದು ಟೀಚರು ಕ್ಲಾಸಲ್ಲಿರುವ ಎಲ್ಲ 50 ಜನರಿಗೂ ಒಂದೇ ಥರ ಪಾಠವನ್ನು ಮಾಡ್ತಾರೆ, ಒಂದೇ ಥರ ಹೋಮ್ವರ್ಕ್ ಕೊಡ್ತಾರೆ, ಒಂದೇ ಥರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆದರೆ ವಿಧೇಯರಾಗಿರುವಂಥ ವಿದ್ಯಾರ್ಥಿಗಳು, ಒಳ್ಳೆಯ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಕಲಿತು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಸೊ ಅವರು ಟೀಚರಿಗೆ ಪ್ರಿಯರಾಗಿರುತ್ತಾರೆ. ಆದ್ದರಿಂದ ಇಲ್ಲಿ ಯಾರು ಭಗವಂತನನ್ನು ದೂರುವ ಹಾಗೆ ಇಲ್ಲ. ಭಗವಂತ ಎಲ್ಲರಿಗೂ ಒಳ್ಳೆಯ, ಅಂದರೆ ಎಲ್ಲರಿಗೂ ಸಮಾನವಾಗಿ ಇರುತ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲರೂ ಅಂದರೆ ಎಲ್ಲರಿಗೂ ಒಂದೇ ಥರದ ನಿಯಮ ಅನ್ವಯಿಸುತ್ತದೆ ಇಲ್ಲಿ. ಆದ್ದರಿಂದ ಭಗವಂತ ಹೇಳ್ತಾರೆ, ಸಮೋಹಂ ಸರ್ವಭೂತೇಶು, ನಾನು ಎಲ್ಲರಿಗೂ ಸಮಾನವಾಗಿರುತ್ತೇನೆ. ಸೊ ಭಕ್ತರಂದರೆ ಭಗವಂತನಿಗೆ ಪ್ರಿಯರು, ಯಾಕೆಂದರೆ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಅವರು ಇರುತ್ತಾರೆ. ಭಗವಂತನ ಭಕ್ತಿ ಮಾರ್ಗಕ್ಕೆ ಅವರು ಬಂದ ತಕ್ಷಣ ಅವರಲ್ಲಿ ಒಳ್ಳೆಯ ಗುಣಗಳು ತನ್ನಿಂತಾನೆ ಬರುತ್ತವೆ, ಸದ್ಗುಣಗಳು. ಆದ್ದರಿಂದ ಅವರು ಭಗವಂತನಿಗೆ ಪ್ರಿಯರಾಗುತ್ತಾರೆ. 30ನೇ ಶ್ಲೋಕ. ಅಪಿಚೇತ್

0: ಹಿ ಸಹ ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡಿದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಸೊ ಇದು ಭಗವಂತನಿಗೆ ಭಕ್ತರ ಮೇಲೆ ಇರುವಂತಹ ಪ್ರೀತಿಯನ್ನು ತೋರುತ್ತದೆ. ಸೊ ಈಗ ಭಕ್ತಿ ಮಾರ್ಗದಲ್ಲಿ ಯಾರೇ ಬರಲಿ ಅವನಲ್ಲಿ ಎಲ್ಲ ಸದ್ಗುಣಗಳು ಬಂದೇ ಬರುತ್ತದೆ, ಆದ್ದರಿಂದ ಅವನನ್ನು ಸಾಧು ಎಂದು ಪರಿಗಣಿಸಬೇಕು. ಭಕ್ತಿ ಮಾರ್ಗದಲ್ಲಿ ಬಂದವನು ಪ್ರಾರಂಭದಲ್ಲಿ ಎಡವಿ ಬೀಳುವುದು ಸಹಜ. ಅವನಿಂದ ತಪ್ಪುಗಳಾಗಬಹುದು, ಹೀನ ಕಾರ್ಯಗಳನ್ನು ಅವನು ಮಾಡಬಹುದು, ಆದರೆ ಅವನನ್ನು ಸಾಧು ಎಂದೇ ಪರಿಗಣಿಸಿ, ಯಾಕೆಂದರೆ ಅವನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಉದಾಹರಣೆಗೆ ಈಗ ಚಿಕ್ಕ ಮಗು ನಡೆಯಲು ಪ್ರಾರಂಭಿಸುವಾಗ ಎಡವಿ ಬೀಳುವುದು ಸಹಜ. ತಾಯಿಯಾದವಳು ಮಗುವಿಗೆ ಎಡವಿ ಬಿದ್ದಾಗ ಎರಡೇಟು ಕೊಡ್ತಾಳಾ, ಇಲ್ಲ ಪ್ರೋತ್ಸಾಹಿಸ್ತಾಳೆ, ತುಂಬ ಪ್ರೀತಿಯಿಂದ ಪ್ರೋತ್ಸಾಹಿಸ್ತಾಳೆ, ಎಸ್ ನೀನು ನಡೀಬಹುದು ಅಂಥೇಳಿ. ಮಗು ತಾಯಿಯ ಪ್ರೋತ್ಸಾಹದಿಂದ ತುಂಬ ಸಂತೋಷದ ಅಂದರೆ ಬೇಗ ಶೀಘ್ರದಲ್ಲೇ ನಡೆಯೋದನ್ನು ಕಲಿಯುತ್ತದೆ. ಅದೇ ಥರ ನಾವು ಭಕ್ತಿ ಮಾರ್ಗಕ್ಕೆ ಬಂದಾಗ ಇಲ್ಲಿ ಭಗವಂತ ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡುತ್ತಾರೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಅಲ್ಲಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಮ್ಮಿಂದ ಆಗೋದು ಸಹಜ, ಭಗವಂತ ಅದನ್ನು ಕ್ಷಮಿಸಿ ಬಿಡ್ತಾರೆ. ಸುದುರಾಚಾರ ಎನ್ನುವ ಪದ ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾದದ್ದು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಜೀವಿಯು ಬದ್ಧನಾಗಿದ್ದಾಗ ಅವನ ಚಟುವಟಿಕೆಗಳು ಎರಡು ಬಗೆಯವು, ಬದ್ಧವಾದವು ಸಹಜ ಸ್ವರೂಪದವು. ಬದ್ಧ ಜೀವನಕ್ಕೆ ಸಂಬಂಧಿಸಿದಂತೆ ಭಕ್ತರಿಗೂ ದೇಹ ರಕ್ಷಣೆ ಹಾಗೂ ಸಮಾಜದ ಸರ್ಕಾರದ ನಿಯಮಗಳನ್ನು ಪಾಲಿಸುವಲ್ಲಿ ಅಥವಾ ದೇಹವನ್ನು ರಕ್ಷಿಸುವಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಇರುತ್ತವೆ. ಇವನ್ನು ಬದ್ಧ ಚಟುವಟಿಕೆಗಳು ಎಂದು ಕರೆಯುತ್ತಾರೆ. ಇವುಗಳಲ್ಲದೆ ತನ್ನ ಆಧ್ಯಾತ್ಮಿಕ ಸ್ವರೂಪದ ಅರಿವಿದ್ದು ಭಗವಂತನ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾದ ಜೀವಿಯು ನಿರ್ವಹಿಸಬೇಕಾದ ಆಧ್ಯಾತ್ಮಿಕ ಚಟುವಟಿಕೆಗಳು ಇವೆ. ಇವನ್ನು ಅಲೌಕಿಕ ಅಂತ ಕರೆಯಲಾಗುತ್ತೆ. ಇಂತಹ ಚಟುವಟಿಕೆಗಳನ್ನು ಜೀವಿ ತನ್ನ ಸಹಜ ಸ್ವರೂಪದಲ್ಲಿ ಮಾಡ್ತಾನೆ. ಇವಕ್ಕೆ ತಾಂತ್ರಿಕವಾಗಿ ಭಕ್ತಿ ಸೇವೆ ಅಂತ ಹೆಸರು. ಬದ್ಧ ಸ್ಥಿತಿಯಲ್ಲಿ ಕೆಲವೊಮ್ಮೆ ಭಕ್ತಿ ಸೇವೆಯು ದೇಹಕ್ಕೆ ಸಂಬಂಧಿಸಿದಂತೆ ಬದ್ಧ ಸೇವೆಯು ಪರಸ್ಪರ ಸಮಾನಾಂತರವಾಗುತ್ತವೆ, ಆದರೆ ಕೆಲವೊಮ್ಮೆ ಈ ಚಟುವಟಿಕೆಗಳು ಒಂದಕ್ಕೊಂದು ವಿರೋಧವಾಗುತ್ತೆ. ಸಾಧ್ಯವಾದ ಮಟ್ಟಿಗೂ ತನ್ನ ಆರೋಗ್ಯಕರವಾದ ಸ್ಥಿತಿಯನ್ನು ಹದಗೆಡಿಸುವ ಏನನ್ನೂ ಮಾಡದಂತೆ ಭಕ್ತನು ಬಹಳ ಎಚ್ಚರದಿಂದ ಇರ್ತಾನೆ. ತನ್ನ ಚಟುವಟಿಕೆಗಳಲ್ಲಿ ಪರಿಪೂರ್ಣತೆ ತಾನು ಕ್ರಮವಾಗಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವುದರಲ್ಲಿದೆ ಎಂದು ಅವನಿಗೆ ಗೊತ್ತು. ಆದರೆ ಒಮ್ಮೊಮ್ಮೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಅತ್ಯಂತ ಹೀನಾಯವೆನಿಸುವ ಕೆಲಸಗಳನ್ನು ಮಾಡಬಹುದು, ಅವನಿಂದ ಆಗಬಹುದು ಆ ಕೆಲಸಗಳು. ಆದರೆ ಇಂತಹ ತಾತ್ಕಾಲಿಕ ಪತನವು ಅವನನ್ನು ಅನರ್ಹನಾಗಿ ಮಾಡುವುದಿಲ್ಲ. ಒಬ್ಬ ಮನುಷ್ಯ ಪತಿತನಾಗಬಹುದು, ಆದರೆ ಅವನು ಮನಃಪೂರ್ವಕವಾಗಿ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿದ್ದರೆ ಅವನ ಹೃದಯದಲ್ಲಿರುವ ಭಗವಂತ ಅವನನ್ನು ಪರಿಶುದ್ಧಗೊಳಿಸುತ್ತಾರೆ ಮತ್ತು ಆ ಹೀನ ಕಾರ್ಯಕ್ಕಾಗಿ ಅಸಹ್ಯತೆಯಿಂದ ಪಾರು ಮಾಡ್ತಾರೆ, ಹೀಗೆಂದು ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ. ಐಹಿಕದ ಸೋಂಕು ಎಷ್ಟು ಪ್ರಬಲ ಎಂದರೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುವ ಯೋಗಿಯು ಸಹ ಒಮ್ಮೊಮ್ಮೆ ಬಲೆಗೆ ಬೀಳ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯು ಎಷ್ಟು ಶಕ್ತವಾದದ್ದು ಎಂದರೆ ಯಾವಾಗಲಾದರೊಮ್ಮೆ ಆಗುವ ಇಂತಹ ಪತನವನ್ನು ಕೂಡಲೇ ಅದು ಸರಿಪಡಿಸುತ್ತದೆ. ಆದ್ದರಿಂದ ಭಕ್ತಿ ಸೇವೆಯ ಪ್ರಕ್ರಿಯೆಯು ಯಾವಾಗಲೂ ಯಶಸ್ವಿ. ಆದರ್ಶ ಮಾರ್ಗದಿಂದ ಆಕಸ್ಮಿಕವಾಗಿ ಪತನ ಹೊಂದಿದ್ದಕ್ಕೆ ಯಾರು ಭಕ್ತನನ್ನು ಅಪಹಾಸ್ಯ ಮಾಡಬಾರದು, ಯಾಕೆಂದರೆ ಮುಂದಿನ ಶ್ಲೋಕದಲ್ಲಿ ಭಗವಂತ ವಿವರಿಸುವಂತೆ ಭಕ್ತ ಸಂಪೂರ್ಣವಾಗಿ ಭಗವಂತನ ಪ್ರಜ್ಞೆಯಲ್ಲಿ ನೆಲೆಸುತ್ತಲೇ ಒಮ್ಮೊಮ್ಮೆ ಸಂಭವಿಸುವ ಇಂತಹ ಪತನಗಳು ಕಾಲಕ್ರಮದಲ್ಲಿ ನಿಂತು ಹೋಗುತ್ತವೆ. ಸೊ ಆದ್ದರಿಂದ ಭಗವಂತನ ಪ್ರಜ್ಞೆಯಲ್ಲಿ ನೆಲೆಸಿ ಯಾರು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೋ ಆ ಪ್ರಕ್ರಿಯೆಯಲ್ಲಿ ದೃಢ ಮನಸ್ಸಿನಿಂದ ನಿರತನಾದವನು ಅಕಸ್ಮಾತ್ ಆಗಿ ಪತನ ಹೊಂದಿದ್ದನ್ನು ಕಂಡರೂ ಅವನು ದಿವ್ಯ ನೆಲೆಯಲ್ಲಿದ್ದಾನೆ ಎಂದು ಭಾವಿಸಬೇಕು. ಸಾಧುರೇವ, ಆತನು ಸಾಧು ಎನ್ನುವ ಮಾತುಗಳು ಒತ್ತಿ ಹೇಳುತ್ತವೆ. ಆಕಸ್ಮಿಕವಾಗಿ ಪತನ ಹೊಂದಿದ ಮಾತ್ರಕ್ಕೆ ಭಕ್ತನನ್ನು ತೆಗಳಬಾರದು. ಪತನ ಹೊಂದಿದ್ದರೂ ಆತನು ಸಾಧು ಎಂದು ಪರಿಗಣಿಸಬೇಕು ಎಂದು ಈ ಶಬ್ದಗಳು ಭಕ್ತರಲ್ಲದವರಿಗೆ ಎಚ್ಚರಿಕೆ ನೀಡುತ್ತೆ. ಮಂತವ್ಯ ಎನ್ನುವ ಶಬ್ದವು ಇನ್ನೂ ಶಕ್ತಿಯುತವಾದದ್ದು. ಈ ನಿಯಮವನ್ನು ಅನುಸರಿಸದೆ ಆಕಸ್ಮಿಕವಾಗಿ ಪತನ ಹೊಂದಿದ ಭಕ್ತನನ್ನು ಅಪಹಾಸ್ಯ ಮಾಡುವವನು ಭಗವಂತನ ಅಪ್ಪಣೆಯನ್ನ ಮೀರ್ತಿದ್ದಾನೆ ಅಂತ ತಿಳ್ಕೋಬೇಕು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

9:30 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ. 1:30 to 2:00 ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಮುಖ್ಯವಾಗಿ ಆಯುರ್ವೇದದಲ್ಲಿ ಕೆಲವು ನಿತ್ಯ ಸೇವನೀಯ ದ್ರವ್ಯಗಳನ್ನು ಹೇಳಿದ್ದಾರೆ. ಅವುಗಳ ಮೂಲಕ ನಾನು ಹೇಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಪಡಿಬೋದು. ಮುಖ್ಯವಾಗಿ ಆಯುರ್ವೇದದಲ್ಲಿ ವಿಶೇಷವಾಗಿ ಷಷ್ಟಿಕ ಶಾಲಿ ಅಂದರೆ 6 ವಾರ ಹಳೆಯ ಅಕ್ಕಿ ಮತ್ತು ಮುದ್ಗ ಅಂದರೆ ಹೆಸರುಕಾಳು, ಉಪ್ಪಿನಲ್ಲಿ ಸೈಂಧವ ಲವಣ ಮತ್ತು ಆಮಲಕಿ ನೆಲ್ಲಿಕಾಯಿ, ಯವ ಅಂದರೆ ಜವೆಗೋಧಿ ಮತ್ತು ಹಾಲು ಅಂದರೆ ಗೋದುಗ್ಧ, ಇಲ್ಲಿ ಆಕಳ ಹಾಲು ಮತ್ತು ಆಕಳ ತುಪ್ಪ ಮತ್ತು ಮಾಂಸರಸ ಜೊತೆಗೆ ಜೇನುತುಪ್ಪ, ಇವುಗಳನ್ನು ನಿತ್ಯವಾಗಿ ದಿನನಿತ್ಯನೂ ಕೂಡ ನಾವು ಸೇವಿಸಿದರೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಸಮ ಪ್ರಮಾಣದಲ್ಲಿ ದೊರೀತವೆ ಅಂತ ನಾವು ಅಂದ್ಕೋಬೋದು. ಇದಲ್ಲದೇ ಪಟೋಲ, ಶರ್ಕರ, ದಾಳಿಂಬರಿ ಹಣ್ಣು, ಹರಿತಕ್ಕಿ, ನೆಲ್ಲಿಕಾಯಿ, ಬಿಬಿತಕ್ಕಿ ಅಂದರೆ ತ್ರಿಫಲ, ಇವುಗಳನ್ನು ಸೇವಿಸಿದರೆ ಅತ್ಯುತ್ತಮವಾದ ಪೋಷಕಾಂಶಗಳು ದೇಹಕ್ಕೆ ದೊರೀತವೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಳೆ ಅಕ್ಕಿ ಜೀರ್ಣಕ್ಕೆ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತದೆ. ಅಡುಗೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ, ನಿಧಾನವಾಗಿ ಬೇಯದೆ ಅತ್ಯಂತ ಬೇಗ ನಮಗೆ ಅನ್ನ ದೊರಕ್ತದೆ. ಅದೇ ರೀತಿಯಾಗಿ ಹಳೆ ಅಕ್ಕಿ ಲಘುವಾಗಿ ಕೆಲಸ ಮಾಡುತ್ತೆ, ಜೀರ್ಣಕ್ಕೆ ತುಂಬ ಹಗುರವಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಆದರೆ ಹೊಸ ಅಕ್ಕಿ ಅದು ಅತ್ಯಂತ ಗುರುವಾಗಿರ್ತದೆ. ಗುರು ಅಂತಂದರೆ ಜೀರ್ಣಕ್ಕೆ ಸ್ವಲ್ಪ ಕಷ್ಟಕರ, ಹಳೆ ಅಕ್ಕಿಯಷ್ಟು ಸರಳವಾಗಿ ಅದು ಜೀರ್ಣ ಆಗಲ್ಲ. ಆದ್ದರಿಂದ ಯಾವಾಗಲೂ 6 ವಾರದ ನಂತರದ ಯಾವಾಗಲೂ ನಾವು ಹಳೆ ಅಕ್ಕಿಯನ್ನೇ ಬಳಸ್ತಿರ್ತೀವಿ, ಹಳೆ ಅಕ್ಕಿದೇ ಉತ್ತಮ ಅಂತ ನಾವು ಹೇಳ್ಕೋಬೋದು. ಈ ಮೇಲೆ ಇರತಕ್ಕಂಥ ಎಲ್ಲ ಆಹಾರಗಳನ್ನು, ಆಹಾರ ದ್ರವ್ಯಗಳನ್ನು ಅಂದರೆ ಈ ಹಳೆ ಅಕ್ಕಿ, ಹೆಸರುಕಾಳು, ಸೈಂಧವ ಲವಣ, ನೆಲ್ಲಿಕಾಯಿ, ಜವೆಗೋಧಿ ಮತ್ತು ಹಾಲು, ತುಪ್ಪ ಮತ್ತು ಮಾಂಸರಸ, ಇವುಗಳನ್ನೆಲ್ಲ ನಾವು ಒಳಗೊಂಡು ಆಹಾರವನ್ನು ಯೋಜನೆ ಮಾಡಿದ್ದೇ ಆದರೆ, 2 ಹೊತ್ತಿನ ಊಟ ಅಥವಾ 1 ಉಪಹಾರ ಮತ್ತು 2 ಹೊತ್ತಿನ ಊಟ ಈ ರೀತಿ ಯೋಜನೆ ಮಾಡಿದ್ದೇ ಆದರೆ ನಮ್ಮ ಆರೋಗ್ಯ ರಕ್ಷಣೆ ಆಗೋದಲ್ಲದೇ ಯಾವುದೇ ರೋಗಗಳು ಬರದಂತೆ ಕೂಡ ನಾವು ನೋಡ್ಕೋಬೋದು. ಯಾಕಂದರೆ ನಮಗೆ ಈ ಎಲ್ಲ ಆಹಾರ ಪದಾರ್ಥಗಳ ಮೂಲಕ ಸಮ ಪ್ರಮಾಣದ ಪೋಷಕಾಂಶಗಳು ದೇಹಕ್ಕೆ ದೊರೆತಿರ್ತವೆ. ಹಾಗೂ ನಾವು ಸಾಕಷ್ಟು ಕಲುಷಿತ ವಾತಾವರಣದಲ್ಲಿ ಇವತ್ತಿನ ದಿವಸ ಜೀವನ ನಡೆಸ್ತಾ ಇದ್ದೀವಿ, ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ಆದರೆ ನಮ್ಮ ವ್ಯಾಧಿಕ್ಷಮತ್ವ ಅಂದರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಚೆನ್ನಾಗಿತ್ತಂದರೆ ಈ ಎಲ್ಲ ರೋಗಗಳು ಬರೋದನ್ನು ನಾವು ತಪ್ಪಿಸ್ಬೋದು. ಆದ್ದರಿಂದ ಈ ಎಲ್ಲ ಪೋಷಕಾಂಶಗಳನ್ನು ನಾವು ತೆಗೆದುಕೊಂಡಿದ್ದೇ ಆದರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತದೆ ಮತ್ತು ಮುಂದೆ ಬರಬಹುದಾದಂಥ ಅನೇಕ ರೋಗಗಳು ಕೂಡ ತಪ್ಪು ಹೋಗ್ತವೆ ಅಂತ ನಾವು ಅನ್ಕೋಬೋದು. ಈಗ ಏಕದಳ ಧಾನ್ಯಗಳು ಮುಖ್ಯವಾಗಿ ಅಂದರೆ ನಾವು ಒಂದೇ ದಳ ಕೊಟ್ಟಿದ್ರೆ ಅದು ಪುಡಿ ಆಗಬೇಕು ಅಂತ ಧಾನ್ಯಗಳನ್ನು ನಾವು ಏಕದಳ ಧಾನ್ಯಗಳು ಅಂತ ಹೇಳ್ತೇವೆ. ರಾಗಿ, ಅಕ್ಕಿ, ಗೋಧಿ, ಜವೆಗೋಧಿ ಇವೆಲ್ಲ ಇವುಗಳಲ್ಲೇ ಮುಖ್ಯವಾಗಿ ಷಷ್ಟಿಕ ಶಾಲಿಯನ್ನು ಹೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಧುರ ರಸ, ನಮಗೆಲ್ಲ ಗೊತ್ತು ಅನ್ನ ಯಾವಾಗಲೂ ಮಧುರ ರಸ, ಮಧುರ ವಿಪಾಕ ಅಂದರೆ ಜೀರ್ಣವಾದ ನಂತರ ಇದು ವಿಪಾಕ, ಮಧುರ ವಿಪಾಕ ಆಗ್ತದೆ. ಈ ಅಕ್ಕಿಯಲ್ಲಿರ್ತಕ್ಕಂಥ ಪ್ರೋಟೀನ್ ಉಳಿದೆಲ್ಲ ಏಕದಳ ಧಾನ್ಯಗಳಲ್ಲಿ ದೊರಕ್ತಕ್ಕಂಥ ಪ್ರೋಟೀನ್ಗಿಂತ ಭಾಳ ಶ್ರೇಷ್ಠವಾಗಿರ್ತದೆ, ಅಂದರೆ ತುಂಬ ಬೇಗವಾಗಿ ಜೀರ್ಣವಾಗ್ತಕ್ಕಂಥ ಪ್ರೋಟೀನ್ ಆಗಿರ್ತದೆ. ಅಗತ್ಯ ಅಮೈನೋ ಆಸಿಡ್ ಆದಂಥ ಲೈಸಿನ್ಗಳನ್ನು ಇದು ಹೊಂದಿರುತ್ತದೆ, ಅಂದರೆ ಸುಲಭವಾಗಿ ಸಿಗ್ತಕ್ಕಂಥ ಪ್ರೋಟೀನ್, ಸುಲಭವಾಗಿ ಜೀರ್ಣ ಆಗ್ತದೆ. ಅದಲ್ಲದೆ ಕೇವಲ ಕಾರ್ಬೋಹೈಡ್ರೇಟ್ ನೀಡೋದಲ್ಲದೇ ಇತರ ಪೋಷಕಾಂಶಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಇದು ಕೊಡ ಮಾಡ್ತದೆ. ಮುಖ್ಯವಾಗಿ ಪ್ರೋಟೀನು ಮತ್ತು ಖನಿಜಾಂಶಗಳು, ಬಿ ಗ್ರೂಪ್ ವಿಟಮಿನ್ಸ್ಗಳನ್ನು ಇದು ಪೂರೈಸ್ತದೆ. ಶರೀರಕ್ಕೆ ಬೇಕಾಗ್ತಕ್ಕಂಥ ಶಕ್ತಿಯಲ್ಲಿ ಬಹುಪಾಲ ಅಂದರೆ 70-80% ಶಕ್ತಿ ನಮಗೆ ಈ ಅಕ್ಕಿಯ ಮೂಲಕ ದೊರಕ್ತದೆ. ಆದ್ದರಿಂದ ಇದು ಪೋಷಕಾಂಶ ದೃಷ್ಟಿಯಲ್ಲಿ ನೋಡಿದಾಗ ಕೂಡ ಅತ್ಯಂತ ಮಹತ್ವವಾದ ಏಕದಳ ಧಾನ್ಯ ಅಂತ ನಾವು ಅನ್ಕೋಬೋದು. ಇನ್ನೊಂದು ಏಕದಳ ಧಾನ್ಯ ಅಂತಂದರೆ ಜವೆಗೋಧಿ. ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಜವೆಗೋಧಿ ಬಗ್ಗೆ ಹೇಳಬೇಕಾದ್ರೆ ಇದು ಮಧುರ ಕಷಾಯ ರಸ, ಉಷ್ಣವೀರ್ಯ ಅಂದರೆ ನಾವೇನು ಸಾಮಾನ್ಯ ಭಾಷೆಯಲ್ಲಿ ಇದು ಸ್ವಲ್ಪ ಹೀಟ್ ಅಂತ ಏನು ಅದೇ ರೀತಿ ಇದು ಉಷ್ಣವೀರ್ಯ, ಮಧುರ ವಿಪಾಕ. ಆದರೆ ಜೀರ್ಣವಾದ ನಂತರ ಇದು ಅತ್ಯಂತ ಮಧುರ ವಿಪಾಕ ಹೊಂದಿರುತ್ತದೆ, ಜೀರ್ಣಕ್ಕೆ ಸುಲಭ ಹಾಗೂ ಸಾತ್ವಿಕ ಆಹಾರ ಅಂತ ಹೇಳಿ ಇದು ಹೇಳ್ಪಟ್ಟಿದೆ. ಆದರೆ ಇದರಲ್ಲಿ ನಾರಿನಾಂಶ ಒಳಗೊಂಡಿರೋದ್ರಿಂದ, ಫೈಬರ್ ಅಂಶ ಇರೋದ್ರಿಂದ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತದೆ. ಅದಲ್ಲದೆ ಅಕ್ಕಿಯ ಥರ ಇದು ಕೂಡ ಕೇವಲ ಕಾರ್ಬೋಹೈಡ್ರೇಟ್ ಒಂದೇ ಅಲ್ಲದೆ ಇತರ ಪೋಷಕಾಂಶಗಳು, ಪ್ರೋಟೀನ್, ಖನಿಜಾಂಶಗಳನ್ನು ಕೂಡ ಶರೀರಕ್ಕೆ ದೊರಕಿಸ್ತದೆ. ಅಂದರೆ 100 ಗ್ರಾಮ್ ಜವೆಗೋಧಿಲಿ 4 ಗ್ರಾಮ್ ನಮಗೆ ನಾರಿನಾಂಶ ಸಿಗ್ತದೆ. ಆದ್ದರಿಂದ ಇದನ್ನು ಕೂಡ ದಿನನಿತ್ಯದಲ್ಲಿ ನಾವು ಸೇವಿಸ್ಬೋದಂತ.

0: बेळगावमधील केएलई बीएम कंकणवाडे आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडे आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडे आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ.
0: ಯೆಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ ಅಥವಾ ಸ್ಲೀಪ್ ಡಿಸಾರ್ಡರ್. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ಈ ನಿದ್ರಾಹೀನತೆ ಅಂದ್ರೇನು
1: ಸರ್? ಆಕ್ಚುಲಿ ನಾವು ಫುಲ್ ಡೇ ನಾವು ಆಕ್ಟಿವ್ ಆಗಿ ಇರಬೇಕಂದ್ರೆ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿಲ್ಲ ಅಂದರೆ ಕೂಡ ಸೊ ನೆಕ್ಸ್ಟ್ ಡೇ ಹೆಂಗಿರುತ್ತೆ, ಆ್ಯಕ್ಚುಲಿ ಇರಿಟೇಟ್ ಆಗಿರ್ತೀವಿ, ಭಾಳ ಹೆಲ್ತ್ ಇಶ್ಯೂಸೂ ಬರ್ತವೆ. ಸೊ ನಾವು ಏನೇನ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಂದ್ರೂ ಆಗಲ್ಲ. ಸೊ ಎಲ್ಲ ಯಾವಾಗೂ ಶಿಟ್ಟು ಬರೋದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ನಮಗೆ ಅಲ್ಲ, ಚಿಕ್ಕ ಮಕ್ಕಳಿಗೆ ಇಂಪಾರ್ಟೆಂಟು, ದೊಡ್ಡವ್ರಿಗೆ ಎಲ್ಲರಿಗೂ. ನಿದ್ದೆ ಅನ್ನೋದು ಮಿನಿಮಮ್ 7 to 8 hours ನಿದ್ದೆ ಅಂತೂ ಬೇಕೇ ಬೇಕು. ಅದಿಲ್ಲ ಅಂದರೆ ಸೊ ಸಾಕಷ್ಟುಗಳ ಕಾಯಗಳು ಆಸ್ ವೆಲ್ ಆಸ್ ಮಾನಸಿಕ ರೋಗಗಳು ಬರ್ತವೆ. ಸೊ ಇದು ವೈಸ್ ವರ್ಸ ಕಾಯಗಳು ಲೈಕ್ ಎನಿ ಫಿಸಿಕಲ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಲೀಡ್ಸ್ ಟು ಇನ್ಸೋಮ್ನಿಯಾ ಆರ್ ನಿದ್ರಾ ಲೇಮಿ ಆರ್ ನಿದ್ರಾಹೀನತಾ ಆರ್ ಸ್ಲೀಪ್ ಡಿಸಾರ್ಡರ್ ಆರ್ ಸ್ಲೀಪ್ ಡಿಸಾರ್ಡರ್ ಮೇ ಲೀಡ್ಸ್ ಟು ಸೊ ಮೆನಿ ಸೈಕಲಾಜಿಕಲ್ ಆಸ್ ವೆಲ್ ಆಸ್ ಅ ಫಿಸಿಕಲ್ ಇಶ್ಯೂಸ್. ಸೊ ಹೆಲ್ತ್ ಇಶ್ಯೂಸ್ ಭಾಳ ಬರೋಕ್ಕೂ ಚಾನ್ಸಸ್ ಇದಾವೆ. ಅದಕ್ಕೆ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ
0: 100%. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮನುಷ್ಯನ ದೇಹಕ್ಕೆ ನಿದ್ರೆ ರೀಸೆಟ್ ಬಟನ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಅವರ್ ಎಷ್ಟು ಗಂಟೆಗಳ ಕಾಲ ನಿದ್ರೆ ಬೇಕು ಅಂತ? ಏಕೆಂದ್ರೆ ಬಹಳಷ್ಟು ವಿಷಯಗಳು ಬರ್ತವೆ, 9 hours, 10 hours. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ
1: ಸರ್? ಚಿಕ್ಕ ವಯಸ್ಸಿದಾಗ ಲೈಕ್ 12 years ಅಪ್ ಟು 12 years ಅಟ್ ಲೀಸ್ಟ್ 8 to 10 hours ನಿದ್ದೆ ಬೇಕೇ ಬೇಕಾಗತ್ತೆ. ಸೊ ನಾವು ಸ್ವಲ್ಪ ದೊಡ್ಡವರಾಗಾಗ ಮಿನಿಮಮ್ 8 to 6 hours ಲೈಕ್ 6 to 8 hours ನಿದ್ದೆ ಬೇಕು. ಸೊ ಮಿನಿಮಮ್ 6 hours ಸ್ಲೀಪ್ ಮಾಡಬೇಕಾಗತ್ತೆ. ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಇದೆ ಅಂದ್ರೂ ಮಿನಿಮಮ್ ಸ್ವಲ್ಪ ಏಜ್ 45 ಇದಾಗ ಅಷ್ಟು ತನಕ ಸೊ 8 hours ಸ್ಲೀಪ್ ಬೇಕೇ ಬೇಕು. ಸೊ ಮೋರ್ ದನ್ 45 years ಅಂದ್ರೆ ಮಿನಿಮಮ್ 6 hours ಸ್ಲೀಪ್ ಸಾಕು, ಜಾಸ್ತಿ ಏನೂ ಬೇಡ. ಅವ್ರಿಗೆ ನಿದ್ದೆನೂ ಬರಲ್ಲ, ಅದು ವಯಸ್ಸು ಪ್ರಕಾರ ಬರುತ್ತೆ. ಅವರಲ್ಲಿ ಆಕ್ಚುಲಿ ಅವರಲ್ಲಿ ವಾತ ಪ್ರಧಾನ ಅಂತ ಆಯುರ್ವೇದಲ್ಲಿ ಹೇಳ್ತಾರೆ. ಸೊ ಅವರು ವಾತ ಆಫ್ಟರ್ ಲೈಕ್ 50 years ವಾತ ಬಾಡಿ ಎಲ್ಲ ಜಾಸ್ತಿ ಇರುತ್ತೆ. ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ತ್ರಿದೋಷ ಅದರಲ್ಲಿ. ಸೊ ಬಾಲ್ಯವಿದ್ದಾಗ ಕಫ ಜಾಸ್ತಿ ಇರುತ್ತೆ, ಮಧ್ಯ ವಯಸ್ಸಿದಾಗ ಪಿತ್ತ ಜಾಸ್ತಿ ಇರುತ್ತೆ, ಬಟ್ ವಯಸ್ಸು ಸ್ವಲ್ಪ ಜಾಸ್ತಿ ಇದ್ದಾಗ ಕಫ ಕಡಿಮೆ ಆಗಿ ವಾತ ಜಾಸ್ತಿ ಇರುತ್ತೆ. ಸೊ ಅವಾಗ ನಿದ್ರಾಲೇಮಿ ಅದು ಆಟೋಮೆಟಿಕ್ ಡಿಸೀಸೇ ಆಗಿಬಿಡ್ತದೆ. ಸೊ ಮಿನಿಮಮ್ ಚಿಕ್ಕ ಮಗಳಿಗೆ 8 to 10 hours, ಮಧ್ಯ ವಯಸ್ಸವ್ರಿಗೆ ಮಿನಿಮಮ್ 6 to 8 hours ನಿದ್ದೆ ಬೇಕೇ ಬೇಕು. ಸ್ವಲ್ಪ ವಯಸ್ಸಿದವ್ರಿಗೆ 6 hours ಕೂಡ ನಡೀತದೆ. ಅದಕ್ಕೆ ಮಿನಿಮಮ್ ಇದು 6 hours ನಿದ್ದೆ ಮಾಡಬೇಕು. ಬಟ್ ಇದು ನಿದ್ದೆ ಬರೋಕೆ ಆಕ್ಚುಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಹಂಗಂದ್ರೆ ಏನು, ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಬಂದಾಗ ನಿದ್ದೆ ನಾವು ಮಾಡಬೇಕು ಅನ್ಸಲ್ಲ, ಅಂದರೆ ಸ್ವಲ್ಪ ನಾವು ಆಕ್ಟಿವ್ ಆಗಿರ್ತೀವಿ. ಆ್ಯಂಡ್ ನೈಟ್ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ನಿದ್ದೆ ಬರುತ್ತೆ. ಇದಕ್ಕೆ ಕಾರಣ ಏನಂದರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಬಾಡಿಯಲ್ಲಿ ಇರುತ್ತೆ. ಅದು ಬಾಡಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ಬ್ರೈನಲ್ಲಿ ಒಂದು ಗ್ರಂಥಿ ಇರುತ್ತೆ, ಪೀನಿಯಲ್ ಗ್ರಂಥಿ ಅಂತ. ಅದರಿಂದ ಆ್ಯಕ್ಚುಲಿ ಮೆಲಟೋನಿನ್ ಪಿಗ್ಮೆಂಟ್ ಆಸ್ ಮೆಲಟೋನಿನ್ ಹಾರ್ಮೋನ್ ಅಂತ ಒಂದು ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನು ನಮಗೆ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ಜಾಸ್ತಿ ಇರುತ್ತೆ, ಸ್ವಲ್ಪ ಲೈಟ್ ಹೆಚ್ಚಿದಾಗ ಆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಜಾಸ್ತಿ ಇರುತ್ತಲ್ಲ, ಆವಾಗ ಏನಾಗುತ್ತೆ, ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ನಾವು ನಮಗೆ ಎಲ್ಲ ಹೆಚ್ಚರಾಗುತ್ತೆ, ನಿದ್ದೆ ಬರಲ್ಲ, ಆಕ್ಟಿವ್ ಆಗಿರ್ತೀವಿ, ನಾವು ಕೆಲಸ ಮಾಡ್ಕೊತೀವಿ. ಬಟ್ ನೈಟ್ ಸ್ವಲ್ಪ ಸಂಜೆ ಆದಮೇಲೆ ಲೈಕ್ 6 o'clock ಲೈಟ್ ಕಡಿಮೆ ಆಗ್ತಾ ಇರ್ತದಲ್ಲ, ಸೊ ಅವಾಗ ಏನಾದ್ರು ಮೆಲಟೋನಿನ್ ಆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರ್ತಾವೆ. ಸ್ವಲ್ಪ ಭಾಳ ಸಾಕಷ್ಟು ಲೆವೆಲ್ ಜಾಸ್ತಿ ಇದ್ದಾಗ ನಮ್ಗೆ ನಿದ್ದೆ ಬರುತ್ತೆ. ಇದು ಒಂದು ನಾರ್ಮಲ್ ಸೈಕಲ್, ಇದು ಸ್ಲೀಪ್ ಸೈಕಲ್ ಅಂತಾರೆ. ಸೊ ಅದೆಲ್ಲ ಡಿಪೆಂಡ್ಸ್ ಆನ್ ಮೆಲಟೋನಿನ್ ಹಾರ್ಮೋನ್, ಅದು ಬ್ರೈನಲ್ಲಿ ಒಂದು ಪೀನಿಯಲ್ ಗ್ರಂಥಿಯಿಂದ ರಿಲೀಸ್ ಆಗುತ್ತೆ. ಇದು ಇವಾಗ ಏನಾಗುತ್ತೆ ಈ ಜನರೇಷನ್ನು, ಸೊ ನೈಟ್ ನಾವು ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ. ಸೊ ಅದರಿಂದ ಬ್ಲೂ ರೇಸ್ ಜಾಸ್ತಿ ಇರ್ತವೆ. ಅದು ಕಣ್ಣಿಂದ ಸೊ ಹೋಗಿದ್ವಾಗ ಕಣ್ಣಿಂದ ಸೊ ಬ್ರೈನ್ ಸೊ ಡೈರೆಕ್ಟ್ಲಿ ಎಂಟರ್ಸ್ ಇಂಟು ದ ಬ್ರೈನ್ ಆ್ಯಂಡ್ ವಾಟ್ ಹ್ಯಾಪನ್ ಸೊ ಡೈರೆಕ್ಟ್ಲಿ ಇಟ್ ಮೆಲಟೋನಿನ್ ಏನು ಲೆವೆಲ್ಸ್ ಇರ್ತವೆ ಅದ ಅಲ್ಲ ಅದು ಕಡಿಮೆ ಮಾಡ್ತವೆ. ಸೊ ಅದು ನಾವು ಲೈಟ್ ಇದ್ದಾಗ ಆಲ್ರೆಡಿ ಹೇಳಿದ್ನಲ್ಲ, ಲೈಟ್ ಇದ್ದಾಗ ಮೆಲಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ನಾವು ಜಾಸ್ತಿ ಟೈಮ್ TV ನೋಡೋದು, ಗ್ಯಾಜೆಟ್ಸ್ ನೋಡೋದು, ಇಲ್ಲ ಸ್ಕ್ರೀನ್ ಏನೇನು ಏನಂತಾರೆ ಮೊಬೈಲ್ ನೋಡೋದು ಇದೆಲ್ಲ ನೋಡಿದ ಮೇಲೆ ಸೊ ಲೈಟ್ ಜಾಸ್ತಿ ಇದ್ದಾಗ ಮೆಲಟೋನಿನ್ ಲೆವೆಲ್ ಕಡಿಮೆನೇ ಇರುತ್ತೆ. ಸೊ ಆವಾಗ ಅವ್ರಿಗೆ ನಿದ್ದೆನೆ ಬರಲ್ಲ. ಸೊ ಇನ್ಸೋಮ್ನಿಯಾ ಅಂದರೆ ಏನು, ನಾವು ಮಲ್ಕೊಂತೀವಿ ಬಟ್ ಸಾಕಷ್ಟು ಟೈಮ್ ಮಲ್ಕೊಂಡಿದ ಮೇಲೆ ಕೂಡ ನಿದ್ದೆ ಬರಲ್ಲ. ಸೊ ಕೆಲವು ಜನಕ್ಕೆ ಮಲ್ಕೊಂಡಿದ ಮೇಲೆ ನಿದ್ದೆ ಬರುತ್ತೆ, ಬಟ್ ಇನ್ಸೋಮ್ನಿಯಾದವ್ರಿಗೆ ಏನಂದರೆ ನಾವು 9 ಗಂಟೆಗೆ ಮಲ್ಕೊಂಡಿದ್ರೆ 1 o'clock ಕೂಡ ನಿದ್ದೆ ಬರಲ್ಲ, ಅಷ್ಟು ಟೈಮ್ ತಗೊಂತಾರೆ ನಿದ್ದೆ ಬರಕ್ಕೆ. ಸೊ ಇದೆಲ್ಲ ಇನ್ಸೋಮ್ನಿಯಾ ಅಂತ ನಾವು ಕೇಳಬಹುದು. ಮತ್ತೆ ಇದಕ್ಕೆಲ್ಲ ಕಾರಣ ಮೆಲಟೋನಿನ್ ಕಡಿಮೆ ಇದ್ದಾಗನೇ ಆಗತ್ತೆ. ಸೊ ಮೆಲಟೋನಿನ್ ಹೆಚ್ಚಾಗಬೇಕಂದ್ರೆ ಸ್ಲೀಪ್ ಹೈಜಿನ್ ಅಂತ ಒಂದು ಹೇಳ್ಬೋದು. ಸೊ ಅದ್ರ ಮುಂದೆ ನಾವು
0: ಖಂಡಿತ ಡಿಸ್ಕಸ್ ಮಾಡೋಣ. ಅಂತ ಸಂದರ್ಭಗಳಲ್ಲಿ ಗ್ಯಾಜೆಟ್ಗಳ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ಪ್ರಶ್ನೆ ಇದೆ. ಈಗ ಬಹಳ ಮುಖ್ಯವಾಗಿ ನಿದ್ರೆ ಬರದೇ ಇರೋಕೆ ಯಾವೆಲ್ಲ ಕಾರಣ ಇರಬಹುದು ಅದ್ರ ಬಗ್ಗೆ?
1: ಸೊ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನಾವು ಫಿಸಿಕಲ್ ಕಾಸಸ್ ಹೇಳ್ಬೋದು. ಬರ್ತಾ ಇಲ್ಲ ನಿದ್ದೆ, ಅವರು ಬಹಳ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಬಹಳ ದಿನದಿಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ, ಮೋರ್ ದೆನ್ 1 month, 2 months, 3 months ಇಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ, 6 months ಇಂದನೂ ನಿದ್ದೆ ಬರ್ತಾ ಇಲ್ಲ ಅಂತಾರೆ. ಕೆಲವು ಜನ 20 ವರ್ಷ ಅಂತ ಬರ್ತಾರೆ ಒಪಿಡಿಗೆ, 20 ವರ್ಷ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆಯುರ್ವೇದದಲ್ಲಿ ನಿದ್ದೆ ಅಂತ ಒಂದು ಸಪರೇಟ್ ಚಾಪ್ಟರ್ ಹೇಳ್ಬಿಡ್ತಾರೆ ಅದರಲ್ಲಿ. ಸೊ ನಾವು ಸುಖ ದುಃಖ, ಈವನ್ ವೃಷತ ಕ್ಲೀಬತ, ಜೀವನ ಮರಣ, ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ನಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಸುಖ ದುಃಖ, ಸುಖ ಅಂದ್ರೆ ಆಯುರ್ವೇದದಲ್ಲಿ ಸ್ವಲ್ಪ ಹೆಲ್ದಿ ಲೈಫ್, ನೀವು ಹೆಲ್ದಿ ಇರಬೇಕಂದ್ರೆ ದಟ್ ಡಿಪೆಂಡ್ಸ್ ಆನ್ ನಿದ್ರೆ ಓನ್ಲಿ. ಬಟ್ ರೋಗ ದುಃಖತ ಅಂದ್ರೆ ಆಯುರ್ವೇದದಲ್ಲಿ ರೋಗ ಸಿನಾನಿಮ್. ಸೊ ನೀವು ಸ್ವಲ್ಪ ರೋಗ ಜಾಸ್ತಿ ಬರ್ತಾ ಇದೆ ಅಂದ್ರೆ ಕೂಡ ನೀವು ಸ್ವಲ್ಪ ಸ್ಲೀಪ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಮಾಡ್ಕೋಬಹುದು. ಸೊ ಆ ತರನೇ ಈವನ್ ನೀವು ಚೆನ್ನಾಗಿರ್ಬೇಕು, ಹೆಲ್ದಿ ಪರ್ಸನ್ ಆಗಿ ಹೆಲ್ದಿ ಬಿಲ್ಡ್ ಇರಬೇಕು ಅಂದ್ರೆ ನಿದ್ದೆ ಬೇಕು. ಇಲ್ಲ ಕ್ಲೀಬತ ಅಂತಾರೆ, ಕ್ಲೀಬತ ಅಂದ್ರೆ ಸೊ ಸ್ವಲ್ಪ ಎಮಾಸಿಯೇಷನ್, ತೆಳ್ಳಗಿರ್ತಾರೆ. ಸೊ ತೆಳ್ಳಗ ಬಹಳ ತೆಳ್ಳಗಿರ್ತಾರೆ. ಸೊ ಅಂದ್ರೆ ಸರಿಯಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಇರಲ್ಲ. ಸೊ ಅದರಲ್ಲಿ ಬಹಳ ತೆಳ್ಳಗಿರ್ತಾರೆ, ಅದಕ್ಕೂ ಕೂಡ ನಿದ್ರೆನೇ ಕಾರಣ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಡೈಜೆಷನ್ ಚೆನ್ನಾಗಾಗತ್ತೆ, ಸೊ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆಗಳು ಇರಲ್ಲ, ಸ್ವಲ್ಪ ಹೆಲ್ದಿ ಬಿಲ್ಟ್ ಇರುತ್ತೆ. ಬಟ್ ನಿದ್ದೆ ಇಲ್ಲಾಗ ಅವರು ಏನು ಊಟ ಮಾಡಿದ್ರು ಕೂಡ ಅದು ಡೈಜೆಸ್ಟ್ ಆಗಲ್ಲ, ಅದು ಮನೆಗೆ ಏನಂತ ಬಾಡಿಗೆ ಹತ್ತಲ್ಲ. ಸೊ ಅವರು ಬಹಳ ತೆಳ್ಳಗಾಗ್ಬಿಡ್ತಾರೆ. ಸೊ ನಿದ್ರೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ರೋಗಗಳು ಬರಕ್ಕೆ ನಿದ್ರೆನೇ ಇಂಪಾರ್ಟೆಂಟ್, ರೋಗ ಬರಬಾರ್ದಂದ್ರೆ ಕೂಡ ನಿದ್ರೆ ಇಂಪಾರ್ಟೆಂಟ್. ಹಾಗಾಗಿ ಜೀವನ ಮರಣ, ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಿದ್ದೆ ಬೇಕು. ನಿದ್ರೆ ಕಡಿಮೆ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇನ್ಸೋಮ್ನಿಯಾ ಕಂಡೀಷನ್ಸ್ ಏನಿರ್ತವೆ ಅಂದ್ರೆ ನಿದ್ದೆ ಕಡಿಮೆ ಮಾಡ್ಕೊಂತ ಹೋಗ್ತಾರಲ್ಲ ಅವ್ರು, ಸೊ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿನೇ ಇರ್ತವೆ.
0: ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದ್ರೆ ಒಬ್ಬರಿಗೆ 20 ವರ್ಷದಿಂದ ಬರ್ತಾ ಇಲ್ಲ ನಿದ್ರೆ ಅಂತ, ಆ ಒಂದು
1: ಕಾರಣ ಆಕ್ಚುಲಿ ಕಾರಣಗಳು ಹೇಳ್ಬೇಕಂದ್ರೆ ಸರ್ ಫಿಸಿಕಲ್ ಇರ್ತವ ಅಂದ್ರೆ ಶಾರೀರಿಕ ಕಾಯಿಗಳು ಇರಬಹುದು, ಮಾನಸಿಕ ಕಾಯಿಗಳು ಇರ್ಬೋದು. ಅದರಲ್ಲಿ ಬಹಳ ಸ್ಟ್ರೆಸ್, ಈಗ ಸಾಫ್ಟ್ವೇರ್ ವರ್ಕರ್ಸ್ ಅದ ಶಿಫ್ಟ್ ಬೇರೆ ಇರ್ತದೆ, ಅವ್ರು ಬೆಳಗ್ಗೆ ಹೋಗ್ತಾರೆ, ಕೆಲವು ಜನ ನೈಟ್ ಹೋಗ್ತಾರೆ, ಅದರಿಂದ ಏನಾಗುತ್ತೆ ಬಯೋಲಾಜಿಕಲ್ ಕ್ಲಾಕ್ ಒಂದಿರುತ್ತೆ, ಅದು ಡಿಸ್ಟರ್ಬ್ ಆಗಿಬಿಡ್ತದೆ. ಸೊ ಅದು ಒಂದು ಕಾರಣ ನಿದ್ದೆ ಬರಲ್ಲ. ಅಂಡ್ ಸ್ಟ್ರೆಸ್ ಇನ್ ದ ಫಾರ್ಮ್ ಆಫ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅಂತಾರೆ, ಸೊ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಅದ್ರ ಬಗ್ಗೆ ಕೂಡ ಸ್ವಲ್ಪ ನಿದ್ದೆ ಬರಲ್ಲ. ಇವರಿಗೆ ಹುಟ್ಟೋದಾಗಿಂದ ಇಲ್ಲ ಮಿಡಿಲ್ ವಯಸ್ಸಲ್ಲಿ ಆಫ್ಟರ್ ಮ್ಯಾರೇಜ್ ಏನೇನ ಶಾರೀರಿಕ ಕಾಯಿಗಳು ಲೈಕ್ ನ್ಯೂರಲಾಜಿಕಲ್ ಇಶ್ಯೂಸ್, ನರಗಳ ಸಂಬಂಧಿತ ಪಾರ್ಕಿನ್ಸೋನಿಸಮ್ ಆ ತರ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಏನೇನ ರೆಸ್ಪಿರೇಟರಿ ಇಶ್ಯೂಸ್ ಅಂತಾರೆ ಅಂದ್ರೆ ಶ್ವಾಸಕೋಶಗಳು, ಅದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಹೇಳ್ತಾರೆ ಅದು ಥಿಯೋಫಿಲಿನ್ ಅಂತ, ಅದಕ್ಕೂ ಸೈಡ್ ಎಫೆಕ್ಟೇ ನಿದ್ರಾಲೇಮಿ. ಸೊ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋರು, ಇನ್ ಡ್ರಗ್ ಅಬ್ಯೂಸ್ ಅಂದ್ರೆ ಆಲ್ಕೋಹಾಲ್ ತಗೊಂತಾರೆ, ಇಲ್ಲ ಟೊಬ್ಯಾಕೋ ಇಲ್ಲ ಅದರ್ ಡ್ರಗ್ಸ್ ಏನೇನು ತಗೊಂಡ್ ಅವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಏನೇನ ಓಲ್ಡ್ ಏಜ್ ಅಂದ್ ಒಂದು ಕಾರಣ ಇರ್ಬೋದು. ಬ್ರೈನ್ ಸ್ಟೆಮ್ ಅಂತಾರೆ, ಬ್ರೈನ್ ಸ್ಟೆಮ್ ಅಲ್ಲಿ ಏನೇನ ಹೈಪೋಥಾಲಮಸ್ ಅಂತಾರು, ಅದರಲ್ಲಿ ಏನನ್ನ ಪ್ರಾಬ್ಲಮ್ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಹಾರ್ಟ್ ಡಿಸೀಸಸ್ ಅವ್ರಿಗೆ ನಿದ್ದೆ ಬರಲ್ಲ, ರೆಸ್ಪಿರೇಟರಿ ಡಿಸೀಸಸ್ ಇದ್ದವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಅಂಡ್ ರೂಮ್ಯಾಟಿಕ್ ಆರ್ಥರೈಟಿಸ್ ಅಂತಾರೆ ಅಂದ್ರೆ ಜಾಯಿಂಟ್ ಪೇನ್ಸ್, ಇದವ್ರಿಗೆ ಕೂಡ ನಿದ್ದೆ ಬರಲ್ಲ. ಅಂಡ್ ಇದು ಬಿಟ್ಟು ಮತ್ತೆ ಮಾನಸಿಕ ಕಾಯಗಳು ಪರ್ಟಿಕ್ಯುಲರ್ಲಿ ಆಂಗ್ಸೈಟಿ, ಡಿಪ್ರೆಷನ್, ಡಿಪ್ರೆಷನ್ ಮೇನ್ ಸಿಂಪ್ಟಮೇ ಇನ್ಸೋಮ್ನಿಯಾ, ಅಂಡ್ ಇನ್ಸೋಮ್ನಿಯಾ ಮೇಲ್ ಈಸ್ ಟು ಡಿಪ್ರೆಷನ್ ಆಲ್ಸೋ. ಸೊ ಇದು ವಯಸ್ ವರ್ಸ ಇರುತ್ತೆ, ಇದು ಒಂದೇ ಅಲ್ಲ. ಈವನ್ ನವ್ ಡೇಸ್ ಗ್ಯಾಜೆಟ್ಸ್ ಮೇನ್ ಸ್ಕ್ರೀನ್ ಇಸ್ ಅ ಮೇನ್ ಪ್ರಾಬ್ಲಮ್ ಫಾರ್ ಇನ್ಸೋಮ್ನಿಯಾ.
0: ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ರೇಣು ಧ್ವನಿ, ಇದು 90.4 FM KL ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇದ್ರಿ ಬಹಳಷ್ಟು ಕಾರಣಗಳು, ಅದರಲ್ಲಿ ಒಂದು ವಿಷಯ ಬಂದಿದೆ ಈಗ ಸ್ಲೀಪ್ ಆಪ್ನಿಯಾ, ಇನ್ಸೋಮ್ನಿಯಾ ಬಗ್ಗೆ ತಾವು ಹೇಳಿದ್ರಿ. ಸ್ಲೀಪ್ ಆಪ್ನಿಯಾ ಅಂದ್ರೇನು ಅದ್ರ ಬಗ್ಗೆ?
1: ಸ್ಲೀಪ್ ಆಪ್ನಿಯಾ ಅಂದ್ರೆ ಸರ್ ಅವರು ನಿದ್ದೆ ಮಾಡ್ತಾರೆ ಮತ್ತೆ ನಿದ್ರೆಯಲ್ಲಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗತ್ತೆ. ಕೆಲವು ಜನಕ್ಕೆ ಉಸಿರಾಡಕ್ಕೆ ತೊಂದರೆ ಆಗತ್ತೆ, ಬಟ್ ಅದು 5-10 ಮಿನಿಟ್ಸ್ ಅಲ್ಲಿ ನಾರ್ಮಲ್ ಆಗತ್ತೆ. ಇಲ್ಲ ಕೆಲವು ಜನಕ್ಕೆ ಏನಂದ್ರೆ ಫುಲ್ ನೈಟ್ ಉಸಿರಾಡೋಕೆ ತೊಂದರೆ ಆಗುತ್ತೆ. ಅದು ಒಂದ್ಸಲ ಅದು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಅದು ರೆಸ್ಪಿರೇಟರಿ ಇಶ್ಯೂನ ಇಲ್ಲ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಅದು ಏನಾದ್ರು ರೆಸ್ಪಿರೇಟರಿ ಸೆಂಟ್ರಲ್ ಏನಾದ್ರು ಪ್ರಾಬ್ಲಮ್ ಇದಾವ ಇಲ್ಲ ಹಾರ್ಟ್ ಇಶ್ಯೂಸ್ ಏನೇನಿದಾವ ಅದೆಲ್ಲ ನೋಡಿಕೊಂಡು ಒಂದ್ಸಲ ಡಾಕ್ಟರ್ ಸಂಪ್ರದಿಸಿದ್ರೆ ಒಳ್ಳೇದು. ಏನಂದ್ರೆ ಸೊ ಮಲ್ಕೋವಾಗ ಒಂದ್ಸಲ ನೈಸಲ್ ಬ್ಲಾಕೇಜ್ ಆಗ್ಬಿಡ್ತದೆ, ಗಾಳಿ ಹೋಗಕ್ಕೆ ಬರೋಕೆ ಸ್ವಲ್ಪ ತ್ರಾಸ ಇರುವಾಗ ಕೂಡ ಅವ್ರಿಗೆ ಸ್ಲೀಪ್ ಆ್ಯಪ್ನಿಯಾ ಅಂತ ಒಂದು ಡಿಸೀಸ್ ಬಂದೇ ಬರುತ್ತದೆ. ಅಂದ್ರೆ ಮೇನ್ ಅವ್ರಿಗೆ ಸಡನ್ ಆಗಿ ಒಂದು ಉಸಿರಾಡಕ್ಕೆ ತೊಂದರೆ ಆಗುತ್ತೆ.
0: ಅಂದ್ರೆ ನಿದ್ರೆಯಲ್ಲಿ ಉಸಿರಾಡೋ ಸಮಸ್ಯೆ ಸ್ಲೀಪ್ ಆ್ಯಪ್ನಿಯಾ. ಹಾ, ಓಕೆ. ಅಂತ ಸಂದರ್ಭದಲ್ಲಿ ಅದು ಯಾರಿಗೆ ಆಗುತ್ತೆ ಅದರ ಬಗ್ಗೆ ತಿಳಿಸಬಹುದಾ?
1: ಅದು ಆಕ್ಚುಲಿ ಬಹಳ ಕಾರಣಗಳು ಇರ್ತಾವೆ ಸರ್. ಅದು ರೆಸ್ಪಿರೇಟರಿ ಇಶ್ಯೂಸ್ ಇರ್ತಾವೆ ಕೆಲವು ಜನಕ್ಕೆ, ಆಸ್ತಮಾ ಇದೆಲ್ಲ ಇರ್ತಾವಲ್ಲ, ಅವರು ಮಲ್ಕೊಳ್ಳುವಾಗ ಸ್ವಲ್ಪ ಉಸಿರಾಡಕ್ಕೆ ಮೂಗಲ್ಲಿ ಏನೇನ ಕಾಯಿಗಳು ಇರ್ತವೆ, ಏನ ಖಂಡಗಳು ಸ್ವಲ್ಪ ಎಡಿನಾಯ್ಡ್ಸ್ ಅಂತಾರೆ, ಅದರಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಪರ್ಟಿಕ್ಯುಲರ್ಲಿ ಮೂಗು ಸಮಸ್ಯೆಗಳು, ಸೊ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದೇ ಅಲ್ಲ ರೆಸ್ಪಿರೇಟರಿ ಇಶ್ಯೂಸು, ಬ್ರೈನ್ ಇಶ್ಯೂಸ್ ಕೂಡ ಇರ್ಬೋದು. ಆ್ಯಂಡ್ ಭಾಳ ತಿಂತಾರೆ, ಸೊ ಊಟ ಆ್ಯಕ್ಚುಲಿ ಊಟ ಮಾಡಿ ಆಲ್ಮೋಸ್ಟ್ 2-3 hours ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೊಂಡಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಇದೆಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಪ್ರೆಷರ್ ಆಗುತ್ತೆ ಮತ್ತು ಅವ್ರಿಗೆ ಉಸಿರಾಡೋಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಮಿನಿಮಮ್ ನಾವು 7-7:30 ಊಟದೆಲ್ಲ ಮುಗಿಸ್ಕೊಂಡು ಆಮೇಲೆ 10 ಮಲ್ಕೊಂಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ನಾವು ಊಟ ಏನು ಮಾಡ್ತೇವೆ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಒಂದೇ ಕಾರಣ ಅಲ್ಲ, ಭಾಳ ಸಾಕಷ್ಟು ರೋಗಗಳು ಕಡಿಮೆ ಆಗ್ತವೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಆ್ಯಂಡ್ ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ವಿಷಯ, ಯಾರಿಗಾದರೂ ಈಗ ಸ್ನೋರಿಂಗ್ ಗೊರಕೆ ಹೊಡೆಯೋ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೇನಾದ್ರೂ ಗಂಭೀರ ಕಾಯಿಲೆ ಇದೆಯಾ, ಈ ಗೊರಕೆ ಹೊಡೆಯೋ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು? ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಗುರಗಾನ್ ಅದು ಕಾಮನ್ ಸರ್, ಅದು ನೇಸಲ್ ಬ್ಲಾಕೇಜ್ ಅವ್ರಿಗೆ, ಇಲ್ಲಿಂದ ಸ್ವಲ್ಪ ಥ್ರೋಟು ಇನ್ಫೆಕ್ಷನ್ಸ್, ಥ್ರೋಟ್ ಅಲ್ಲಿ ಕೂಡ ಸ್ವಲ್ಪ ಬ್ಲಾಕೇಜ್, ಕಫ ಜಾಸ್ತಿ ಇರುತ್ತದೆ, ಆ ಕಂಡೀಷನ್ ಅಲ್ಲಿ ಗುರಕ ಬರುತ್ತೆ. ಅದೇನು ಬಹಳ ಸಮಸ್ಯೆ ಏನಿಲ್ಲ, ಬಟ್ ಕೆಲವು ಜನಕ್ಕೆ ಏನಂದ್ರೆ ಅದು ಬಗ್ಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಕೂಡ ಇನ್ಸೋಮ್ನಿಯಾ ಬರಬಹುದು. ಅಂಡ್ ಅವರಿಂದ ಕೂಡ ಬೇರೆಯವ್ರಿಗೆ ಕೂಡ ಇನ್ಸೋಮ್ನಿಯಾ ಬರುತ್ತೆ ಆ ಸೌಂಡ್ಗೆ, ಅದು ಬೇರೆ ವಿಷಯ. ಅಂಡ್ ಈಗ ಬಹಳ ಒಬೆಸಿಟಿ ಅಂತಾರಲ್ಲ, ಅವರು ಅವ್ರಿಗೆ ಕೂಡ ಬಹಳ ಕಫ ಇರುತ್ತೆ. ಸೊ ಕಫ ಇಸ್ ಅ ಮೇನ್ ಕಲ್ಪ್ರಿಟ್ ಫಾರ್ ದ ಗುರಕ ಅಂತಾರೆ ಆಯುರ್ವೇದದಲ್ಲಿ. ಸೊ ಅದು ಕಡಿಮೆ ಆಗ್ಬೇಕು ಅಂದ್ರೆ ಸ್ವಲ್ಪ ನಿದ್ದೆ ಮಾಡಕ್ಕಂತ ಮುಂಚೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ಕೋಬೇಕಾಗುತ್ತೆ, ವೇಟ್ ರಿಡಕ್ಷನ್ ಆಗ್ಬೇಕು. ಅಂಡ್ ಊಟ ಕೂಡ ನಾ ಹೇಳಿದ ಪ್ರಕಾರ ಸ್ವಲ್ಪ 2-3 hours ಮುಂಚೆ ಊಟ ಮಾಡಿ ಅದೆಲ್ಲ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕೂಡ ಗುಡಕ ಅನ್ನೋದು ಕಡಿಮೆ ಆಗುತ್ತೆ. ಇದೇನು ದೊಡ್ಡ ಕಾಯಿಲೆ ಅಲ್ಲ, ಸ್ವಲ್ಪ ಅದು ಕಡಿಮೆ ಆಗುತ್ತೆ, ಬಟ್ ವೇಟ್ ರಿಡಕ್ಷನ್ ಇಸ್ ಮೇನ್
0: ಥಿಂಗ್.
1: ಲೈಫ್ ಸ್ಟೈಲ್ ಅದು ಮಾಡಿಫಿಕೇಶನ್ ಮಾಡ್ಕೋಬೇಕು, ಅಟ್ ಲೀಸ್ಟ್ ಎಕ್ಸಸೈಸಸ್ ಮಾಡ್ಕೋಬೇಕು. ಬಾಡಿ ಅಂತ ಯಾವಾಗಲೂ ಲೈಟ್ ಇರಬೇಕು, ಈಗ ಹೆವಿ ಆಗ್ತಾ ಇದೆ. ಸೊ ಅದು ಬಿಟ್ಟಿದ್ರೆ ಗುರಕ ಅನ್ನೋದು ನಾರ್ಮಲ್ ಆಗಿ ನಾವು ಟ್ರೀಟ್ ಮಾಡ್ಕೋಬಹುದು.
0: ವಿತ್ ರೆಸ್ಪೆಕ್ಟ್ ಟು ಸ್ನೋರಿಂಗ್ ಯಾರು ಮಾಡ್ತಾರೆ ಅವ್ರು ಹೇಳ್ತಾರೆ ನಾವು ದಿನದಲ್ಲಿ ಬಹಳ ಪರಿಶ್ರಮ ಪಟ್ವಿ ಅಥವಾ ಹಾರ್ಡ್ ವರ್ಕ್ ಮಾಡಿದ್ವಿ ಅದಕ್ಕೆ ರಾತ್ರಿ ಸ್ನೋರಿಂಗ್ ಆಗುತ್ತೆ. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟ?
1: ಅದು ಹಂಗೇನಿಲ್ಲ ಸರ್, ನಿದ್ದೆ ಚೆನ್ನಾಗಿ ಬಂದಿದ್ರೆ ಆಕ್ಚುಲಿ 2 phases ಆಫ್ ಸ್ಲೀಪ್ ಅಂತಾರೆ, ಒಂದು REM ಸ್ಲೀಪ್ ಅಂತ NREM ಸ್ಲೀಪ್. ಅಂದ್ರೆ ಟೋಟಲ್ ಇಫ್ ಯು ಲೈಕ್ 8 hours ಸ್ಲೀಪ್ ಅಲ್ಲಿ ಫಸ್ಟ್ ನಾವು NREM ಸ್ಲೀಪ್ ಅಂದ್ರೆ ನಾನ್ ಐಬಾಲ್ ಮೂಮೆಂಟ್ಸ್, ನಾನ್ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಅಂತ. ಐಬಾಲ್ ಏನು ಅಂದ್ರೆ ಬಹಳ ಡೀಪ್ ಸ್ಲೀಪ್. ಸೊ ಡೀಪ್ ಸ್ಲೀಪ್ ದ ಆಲ್ಮೋಸ್ಟ್ ನಾವು 8 hours ಸ್ಲೀಪ್ ಅಲ್ಲಿ 6 hours ನಾವು ಡೀಪ್ ಸ್ಲೀಪ್ ಇಲ್ಲೇ ಇರಬೇಕು. ಅಂಡ್ 2 hours REM ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐಬಾಲ್ ಸ್ಲೀಪ್ ಅಂದ್ರೆ ಅವಾಗ ಸ್ವಲ್ಪ ಡ್ರೀಮ್ಸ್ ಬರ್ತಾವೆ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಲ್ಲ. ಅದು ನಾರ್ಮಲ್ ಸ್ಲೀಪ್ ಅಲ್ಲೇನೆ 2 phases ಇರ್ತವೆ. ನಾವು 8 ಅಂದ್ರೆ 8 hours ನಿದ್ದೆ ಮಾಡಿದ್ರೆ ಅದರಲ್ಲಿ 6 hours ಡೀಪ್ ಸ್ಲೀಪ್ ಮಾಡ್ತೀವಿ, 2 hours ನಾರ್ಮಲ್ ಸ್ಲೀಪ್ ಮಾಡ್ತೀವಿ, ಅದರಲ್ಲಿ ಡ್ರೀಮಿಂಗ್ ಸ್ಲೀಪ್ ಅಂತಾರೆ. ಡ್ರೀಮ್ಸ್ ಬರ್ತಾವ ಏನೇನ
0: ಬರ್ತಾವೆ,
1: ಬಟ್ ಇದು ನಾ ಹೇಳಿದ ಪ್ರಕಾರ ಯಾರು ಎಲ್ಲರಿಗೂ ಬರುತ್ತೆ. ನಾವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಅದಕ್ಕೂ ಗುರಕ ಸಂಬಂಧ ಏನು ಇಲ್ಲ.
0: ಸೊ ಆಯುರ್ವೇದ ಏನ್ ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ನೋರಿಂಗ್ ಅಥವಾ ಗುರಕ?
1: ಆಯುರ್ವೇದ ಕಫ ಸಂಬಂಧ ವ್ಯಾಧಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ರಿಡಕ್ಷನ್ ಅಂಡ್ ಸ್ವಲ್ಪ ಬೇಗ ಮಾಡಿ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕಫ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಆ ಗುರಕ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ಬಿಸಿನೀರು ಕುಡಿಯೋಕೆ ಹೇಳ್ತೀವಿ ನೈಟ್, ಬಿಸಿನೀರು
0: ಕುಡಿಬಹುದು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಈಗ ನಿದ್ರಾಹೀನತೆ ಆಯಿತು, ಗೊರಕೆ ಅಥವಾ ಸ್ನೋರಿಂಗ್ ಬಗ್ಗೆ ಆಯಿತು, ಈಗ ಬಹಳ ಮುಖ್ಯವಾಗಿ ಚಿಂತೆ, ಆತಂಕ, ಒತ್ತಡ, ಸ್ಟ್ರೆಸ್ ಅಂಡ್ ಸ್ಲೀಪ್ ಡಿಸಾರ್ಡರ್, ಇದರ ಮಧ್ಯೆ ಸಂಬಂಧವೇನು ಅದರ ಬಗ್ಗೆ?
1: ಎಸ್, ಸೊ ನಾವು ಸ್ಲೀಪ್ ಡಿಸಾರ್ಡರ್ಸ್ ತಗೊಳ್ಳೋಗ, ಸೊ ಸ್ಲೀಪ್ ಡಿಸಾರ್ಡರಲ್ಲಿ ಮೇಯ್ನ್ ಇನ್ಸೋಮ್ನಿಯಾ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್, ಇಟ್ ಮೇ ಬಿ ಆಂಗ್ಸೈಟಿ, ಸಿಜೋಫೀನಿಯಾ, ಡಿಪ್ರೆಷನ್, ಅದರಲ್ಲಿ ಮೇಯ್ನ್ ಪೇಷಂಟ್ ಕಂಪ್ಲೇಂಟ್ ಮಾಡೋದು ಡಾಕ್ಟರ್ ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಬಟ್ ಅವರು ಯಾವಾಗಲೂ ಬ್ರೈನ್ ಏನೋ ಒಂದು ಚಿಂತೆ ಮಾಡ್ತಾರೆ, ಬ್ರೈನ್ ಯಾವಾಗಲೂ ಅವರು ಆಕ್ಟಿವ್ ಮಾಡಬೇಕಂತಲೇ ಇರ್ತಾರೆ. ಸೊ ಆಕ್ಟಿವ್ ಬ್ರೈನ್ ಯಾವಾಗಲೂ ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಥಾಟ್ಸ್ ಏನೋ ಬರ್ತಾ ಇರ್ತಾವೆ. ಸೊ ಅವಾಗಲೂ ಏನಾಗುತ್ತೆ, ಅವ್ರ ಬ್ರೈನ್ ಯಾವಾಗಲೂ ಆಕ್ಟಿವ್ ಇರುತ್ತೆ. ಆಕ್ಟಿವ್ ಇದ್ದಾಗ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಸೊ ಮೆಲಟೋನಿನ್ ಈಸ್ ಮೇನ್ ಹಾರ್ಮೋನ್ ಫಾರ್ ದ ಸ್ಲೀಪ್ ಇನಿಸಿಯೇಷನ್. ಸೊ ಅದು ಇರಲ್ಲ ಇವ್ರಿಗೆ. ಆಂಗ್ಸೈಟಿ ಪೀಪಲ್ ಇರ್ಬೋದು, ಡಿಪ್ರೆಷನ್, ಸಿಜೋಫೀನಿಯಾ, ಅದರ್ ಮೆಂಟಲ್ ಇಶ್ಯೂಸ್, ಸೊ ಅವರಲ್ಲಿ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ನಿದ್ದೆ ಬರೋಕ್ಕೆ ಚಾನ್ಸಸ್ ಕಡಿಮೆನೇ ಇರ್ತಾವೆ.
0: ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೋಸ್ಟ್ 60 ಅವರ ನಿದ್ರೆ ಕಮ್ಮಿ ಆಗುತ್ತಾ, ಅದ್ರ ಬಗ್ಗೆ ಒಂದು?
1: ಅದು ವಯಸ್ಸು ಪ್ರಕಾರನೇ ಆಕ್ಚುಲಿ ಸ್ಲೀಪ್ ರಿಕ್ವೈರ್ಮೆಂಟ್ ಕಡಿಮೆನೇ ಇರುತ್ತೆ ಸರ್. ಅವರು 6 hours ಸ್ಲೀಪ್ ಸಾಕು. ಕೆಲವು ಜನ ಮಿನಿಮಮ್ 4 o'clock ಎದ್ದಾಡ್ಬಿಡ್ತಾರೆ. ಅದಕ್ಕೇನಂದ್ರೆ ವಯಸ್ಸು ಜಾಸ್ತಿ ಇದ್ದಾಗ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಸೊ ಅದು ಪ್ರಕಾರನೇ ನಿದ್ದೆನೂ ಕಡಿಮೆನೇ ಇರುತ್ತೆ. ಅದು ವಯಸ್ಸು ಪ್ರಕಾರನೇ. ಅಂಡ್ ಆಯುರ್ವೇದದಲ್ಲಿ ಕೂಡ ವಾತ ಪ್ರಧಾನ ಏಜ್ ಅದು. ಸೊ ಅದಕ್ಕೋಸ್ಕರ ವಾತ ಜಾಸ್ತಿ ಇದ್ದಾಗ ನಿದ್ದೆ ಬರಲ್ಲ.
0: ನಿದ್ದೆ ಬರೋದಿಲ್ಲ ಅನ್ನೋದು ಅದು ಸಮಸ್ಯೆ ಆಗಿ ಮುಂದೆ ಆಗೋದಿಲ್ಲ ಅಲ್ವಾ ವಯಸ್ಸಾದವರಿಗೆ? ಅದು ನಾರ್ಮಲ್,
1: ಅದು ನಾರ್ಮಲ್ ಆ ವಯಸ್ಸವ್ರಿಗೆ ಅದು ನಾರ್ಮಲ್. ಅದಕ್ಕೆ ಅದಕ್ಕೋಸ್ಕರ ನಾವು ರಿಸರ್ಚ್ ಸ್ಟಡಿ ತಗೊಳ್ಳೋಗ ಆ ಸ್ಟೇಜ್ ಪೀಪಲ್ ನಾವು ತಗೊಳ್ಳಿಲ್ಲ. ಇದಕ್ಕೆ ಅದು ಆಲ್ರೆಡಿ ಒಂದು ಫಿಕ್ಸ್ಡ್ ಡಿಸೀಸ್ ಅದರಲ್ಲಿ ಅವರಲ್ಲಿ.
0: ಇದು ಸೋಷಿಯಲ್ ಮೀಡಿಯಾ ಯುಗ, ಈಗ ಎಲ್ಲಾ ರೀತಿಯ ಒಂದು ವಿಡಿಯೋಸ್ಗಳನ್ನ ನಾವು ನೋಡ್ತೇವೆ. ಅಂತದ್ರಲ್ಲಿ ಒಳ್ಳೆ ನಿದ್ರೆ ಬರಲಿಕ್ಕೆ ಅಂತ ಕೆಲವು ಮ್ಯೂಸಿಕ್ ವೈಟ್ ನಾಯ್ಸ್ ಅಂತ ಕೇಳಿಸ್ತಾರೆ, ಅಥವಾ ಕೆಲವೊಬ್ರು ಗೊತ್ತಾಯ್ತಲ್ಲ ಇಂಟರ್ನೆಟ್ ಮುಖಾಂತರ ಇದನ್ನ ಕೇಳಿ ಉತ್ತಮ ನಿದ್ರೆ ಬರುತ್ತೆ. ವೈದ್ಯರಾದ ನೀವು, ಆಯುರ್ವೇದದ ಪ್ರಕಾರ ಇದು ಕರೆಕ್ಟ್ ಆ ಏನು ವೈಟ್ ನಾಯ್ಸ್ ಅಂತ ಏನು, ಆ ನದಿಯ ಸೌಂಡ್, ಮಳೆಯ ನೀರಿನ ಸೌಂಡ್, ವಿಲ್ ದಟ್ ಎಫೆಕ್ಟ್?
1: ಮ್ಯೂಸಿಕ್ ಥೆರಪಿ ಅಂತ ಒಂದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ.
0: ಓ ಇದೆಯಾ?
1: ಇದೆ. ಸೊ ಅದು ಪ್ರಕಾರ ಸ್ವಲ್ಪ ಕೆಲವು ರಾಗಗಳು ಅದರಲ್ಲಿ ನಾವು ತಗೋಬಹುದು. ಹಿಂದೋಳ ರಾಗ, ಕಲ್ಯಾಣಿ ರಾಗಸ್, ಅಂಡ್ ಭೋಪಾಳ, ಈ ಎಲ್ಲ ಭೈರವಿ, ಈ ರಾಗಸ್ ನಾವು ಕೇಳಿದೆ ಮುರಳಿ ಅಂತಾರಲ್ಲ ಅದರಲ್ಲಿ ಕೂಡ. ಸೊ ಆ ರಾಗಗಳು ಕೇಳಿದರೆ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಕೂಡ ಮ್ಯೂಸಿಕ್ ಥೆರಪಿ ಇದೆ. ಸೊ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿ ನಾವು ನಮ್ಮ ಕಾಲೇಜಲ್ಲಿ ಕೂಡ ಮಾಡ್ತೀವಿ. ಸೊ ದಿನ ಅಟ್ ಲೀಸ್ಟ್ ನಾವು ಮಲ್ಕೋಕ್ಕಂತ ಮುಂಚೆ 2 hours ಮುಂಚೆನೆ ನಾವು ಗ್ಯಾಜೆಟ್ಸ್ ಅಂತ ಬಿಡಬೇಕು. ಆಕ್ಚುಲಿ ನಾವು ಸ್ಕ್ರೀನ್ ನೋಡೋದು ಬಿಡಬೇಕಾಗತ್ತೆ. ಆ ಟೈಮಲ್ಲಿ ಪ್ಲೆಸೆಂಟ್ ಮ್ಯೂಸಿಕ್, ಸ್ಲೀಪ್ ಹೈಜಿನಲ್ಲಿ ಕೂಡ ಅದೇ ಹೇಳ್ತಾರೆ. ಸೊ ಫಸ್ಟ್ ನೀವು ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಸೊ ಅದಕ್ಕಂತ ಮುಂಚೆ ಡೈಲಿ ರೊಟೀನ್, ಆ್ಯಕ್ಚುಲಿ ಬೆಳಗ್ಗೆ ಎದ್ದ ಮೇಲೆ ಸ್ವಲ್ಪ ಮೋಷನ್ ಆಗಿ ಹೋಗಿ ಬಂದ ಮೇಲೆ ಎಕ್ಸಸೈಸ್ ಮಾಡೋದು, ಡೀಪ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಮಾಡೋದು, ಆ್ಯಂಡ್ ಏನನ್ನ ಬುಕ್ಸ್ ಓದೋದು, ಆ್ಯಂಡ್ ಹೆಲ್ದಿ ಫುಡ್, ಮೆಲಟೋನಿನ್ ರಿಚ್ ಫುಡ್ ಅಂತಾರೆ. ಮೆಲಟೋನಿನ್ ರಿಚ್ ಫುಡ್ ಅಂದರೆ ಆಪ್ರಿಕಾಟ್ ಗೊತ್ತೈತಲ್ಲ ಸರ್, ಆಪ್ರಿಕಾಟ್, ಪಿಸ್ತಾ, ಮಶ್ರೂಮ್ಸ್, ಇವನ್ ಮಿಲ್ಕ್ ಕೂಡ. ಒಂದು ಗ್ಲಾಸ್ ಬೆಚ್ಚ ಇರ್ತಾವಲ್ಲ ಆ ಹಾಲು ತಗೊಳಕ್ಕೆ ಹೇಳ್ತಾರೆ, ಅದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಇರುತ್ತೆ. ಸೊ ಈವನ್ ಗಟ್ಟಿಂದ, ಸೊ ಸೆರಟೋನಿನ್ ಅಂದು ಒಂದು ಪ್ರಿಕಾಸಸ್, ಸೆರಟೋನಿನ್ ಇಸ್ ಆಲ್ಸೋ ಒನ್ ಆಫ್ ಹಾರ್ಮೋನ್, ಅದು ಪ್ರಿಕಾಸರ್, ಅದರಿಂದನೇ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ. ಅದಕ್ಕೆ ಗಟ್ಟಲ್ಲಿ ಗಟ್ ಅಂತಾರಲ್ಲ, ನಾವು ಈ ಪಿಜ್ಜಾ ಬರ್ಗರ್ಸ್ ತಿಂತೀವಲ್ಲ, ಸೊ ಆವಾಗ ಏನಾಗುತ್ತೆ, ಬ್ಯಾಸಿಲ್, ಏನು ಹೆಲ್ದಿ ಬ್ಯಾಸಿಲ್ ಬ್ಯಾಕ್ಟೀರಿಯಾ ಇರ್ತವೆ, ಅದು ಕೂಡ ಹೆಲ್ದಿ ಬ್ಯಾಕ್ಟೀರಿಯಾ ಅಂತಾರೆ. ಆ ಬ್ಯಾಕ್ಟೀರಿಯಾ ಕಡಿಮೆ ಆಗಾಗ ಗಟ್ ಹೆಲ್ತ್ ನಾರ್ಮಲ್ ಇರಲ್ಲ. ಸೊ ಆ ಟೈಮಲ್ಲಿ ಸೆರಟೋನಿನ್ ಅಂತ ಹಾರ್ಮೋನು ಪ್ರೊಡ್ಯೂಸ್ ಆಗಲ್ಲ. ಸೊ ಸೆರಟೋನಿನ್ ಚೆನ್ನಾಗಿಲ್ಲ ಅಂದ್ರೆ ಅದು ಮೆಲಟೋನಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗಲ್ಲ, ಅಷ್ಟು ಮೆಲಟೋನಿನ್ ಇರಲ್ಲ. ಸೊ ಅದಕ್ಕೋಸ್ಕರ ಗಟ್ ಡಿಸೀಸಸ್ ಅಂದ್ರೆ, ಗಟ್ ಅಂದ್ರೆ ಅದು ಹೊಟ್ಟೆ, ಹೊಟ್ಟೆ ಡಿಸೀಸಸ್ ಅಲ್ಲಿ ಕೂಡ ನಿದ್ದೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಅದರಲ್ಲಿ ಸೆರಟೋನಿನ್ ಅಷ್ಟು ಸೆಕ್ರೀಟ್ ಆಗಲ್ಲ. ಸೆರಟೋನಿನ್ ಇಲ್ಲ ಅಂದ್ರೆ ಮೆಲಟೋನಿನ್ ಇರಲ್ಲ. ಸೊ ಅದು ಪೀನಿಯಲ್ ಗ್ರ್ಯಾಂಡ್ ಇರುತ್ತಲ್ಲ, ಅದ್ರ ಮೇಲೆ ಕೆಲಸ ಮಾಡಿ ಮೆಲಟೋನಿನ್ ಸೆಕ್ರೀಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಊಟ ಮಾಡಿದ್ರು ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ.
0: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ತಮ್ಮ ಕಾಲೇಜಿನಲ್ಲಿ ಅಂದ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯಲ್ಲಿ ಇನ್ನು ರೆಕ್ರಿಯೇಷನಲ್ ಆಕ್ಟಿವಿಟಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ ವಿತ್ ರೆಸ್ಪೆಕ್ಟ್ ಟು ನಿದ್ರೆನ.
1: ನಿದ್ದೆ ಆಲ್ ಮಾನಸಿಕ ವ್ಯಾಧಿ ಬಗ್ಗೆ ನಾವು
0: ಫ್ರೀನಾ
1: ಫ್ರೀಯೇ ಸರ್,
0: ಯಾವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎವ್ರಿ ಫ್ರೈಡೆ ನಾವು ಮಾಡ್ತೀವಿ.
0: ಎವ್ರಿ
1: ಫ್ರೈಡೆ ನಾನು ಒಂದು ಗೆಸ್ಟ್ ಅನ್ನು ಕರಿತೀನಿ, ಇಸ್ಕಾನ್ ಟೆಂಪಲ್ ಇಂದ, ಇಲ್ಲಾಂದ್ರೆ ಒಂದು ಆರ್ಟಿಸ್ಟ್, ಮ್ಯೂಸಿಷಿಯನ್, ಏನೇ ತಬಲಾ ಇದು ಮಾಡ್ತಾರಲ್ಲ ಅವ್ರನ್ನ, ಯಾರನ್ನ ಒಬ್ಬನಿಗೆ ಕಳಿಸಿ ಒಂದು ಸ್ವಲ್ಪ ಟಾಕ್ ಕೊಟ್ಟಿಸ್ತೀನಿ. ಇಲ್ಲ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಡ್ರಾಯಿಂಗ್, ಪೇಂಟಿಂಗ್ ಮಾಡಿಸ್ತೀನಿ. ಪೇಷಂಟ್ಸ್ IPD ಪೇಷಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೀಸು ನಾವು ಒಂದು ರೂಮಲ್ಲಿ ಕುಂದಿರಿಸಿ ಪೇಷಂಟ್ನೇ ನಾವು ಜಸ್ಟ್ ಹಾಟ ಅಂದರೆ ಸಾಂಗ್ ಹಾಡೋಕ್ಕೆ ಹೇಳ್ತೀವಿ, ಇಲ್ಲ ಅವ್ರು ಏನೇನ ಶೇರ್ ಮಾಡ್ಕೋಬೇಕಂದ್ರೆ ಅವರು ಅದು ಮಾಡ್ಕೋಬಹುದು, ಡ್ಯಾನ್ಸ್ ಏನೇನು ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಸೊ ನಾವು ಒಂದು ಟೈಪ್ ಆಫ್ ಆಕ್ಟಿವಿಟೀಸ್ ಲೈಕ್ ಎಂಟರ್ಟೈನ್ಮೆಂಟ್.
0: ಪ್ರತಿ ಶುಕ್ರವಾರ
1: ಉಚಿತವಾಗಿ ಪ್ರತಿ ಶುಕ್ರವಾರ ನಾವು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ತನಕ ನಾವು ಕಾಲೇಜ್ ಹಾಸ್ಪಿಟಲ್ ರೂಮ್ ಇರ್ತದೆ ಅದರಲ್ಲಿ ಒಂದು ಸ್ಪೆಷಲಿ ರಿಕ್ರಿಯೇಷನಲ್ ಥೆರಪಿ.
0: ಹೌ ಇಸ್ ದ ಪಬ್ಲಿಕ್ಸ್?
1: ಪಬ್ಲಿಕ್ ನಾವು ಏನು ಇಲ್ಲಿ ತನಕ ನಾವು ಪಬ್ಲಿಕ್ ತಂದಿಲ್ಲ ಸರ್, ಓನ್ಲಿ ಐಪಿಡಿ ಪೇಷಂಟ್ಸ್ ಅಂಡ್ ನಮ್ಮ ಸ್ಟಾಫ್ ಬರ್ತಾರೆ. ಯಾರನ್ನ ಸ್ವಲ್ಪ ಫ್ರೀ ಇರ್ತಾರಲ್ಲ ಶೆಡ್ಯೂಲ್, ಆ ಸ್ಟಾಫ್ ಕೂಡ ಬಂದು ಅಟೆಂಡ್ ಆಗ್ತಾರೆ. ಅದರಲ್ಲಿ ಮ್ಯೂಸಿಕ್ ಥೆರಪಿ ಅಂದ್ರೆ ಮ್ಯೂಸಿಕ್ ಕೇಳೋದು, ಇಲ್ಲ ಅಂದ್ರೆ ಪೇಷಂಟ್ ಹಾಡ್ಬೋದು ಏನನ್ನ. ಅದು ಒಂದು ಡ್ರಾಯಿಂಗ್, ಕಲರಿಂಗ್, ರಂಗೋಲಿ ತರ ಒಂದು. ಅಂಡ್ ಬ್ರೈನ್ ಜಿಮ್, ಬ್ರೈನ್ ಜಿಮ್ ಅಂದ್ರೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಬ್ರೈನ್ ಸ್ವಲ್ಪ ಸರ್ಕ್ಯೂಟ್, ಬ್ರೈನ್ ಅಲ್ಲಿ ಸ್ವಲ್ಪ ಸರ್ಕ್ಯೂಟ್ಸ್ ಇರ್ತವೆ, ಅದು ಆಕ್ಟಿವ್ ಮಾಡ್ಬೇಕಂದ್ರೆ ಕೂಡ ನಾವು ಬ್ರೈನ್ ಜಿಮ್ ಅಂತಿದೆ. ಲೆಫ್ಟ್ ಹ್ಯಾಂಡ್ ರೈಟಿಂಗ್, ಲೆಫ್ಟ್ ಹ್ಯಾಂಡ್ ಪೇಂಟಿಂಗ್ ಯಾವಾಗ್ಲೂ ನಾವು ರೈಟ್ ಹ್ಯಾಂಡ್ ಜೊತೆ ಮಾಡ್ತೀವಿ ಅಂದ್ರೆ ಓನ್ಲಿ ಒನ್ ಬ್ರೈನ್ ಕೆಲಸ ಮಾಡುತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಪೇಷಂಟ್ಗೆ ಲೆಫ್ಟ್ ಹ್ಯಾಂಡ್ ಜೊತೆ ಸ್ವಲ್ಪ ಆ ಕೆಲಸ ಮಾಡೋಕೆ ಹೇಳ್ತೀವಿ, ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಎರಡೂ ಬ್ರೈನ್ಸ್ ಚೆನ್ನಾಗಿ ಕೆಲಸ ಮಾಡಿ ಅವ್ರು ಸ್ವಲ್ಪ ಮಾನಸಿಕವಾಗಿ ಚೆನ್ನಾಗಿರಾಕಿ ನಾವು ರಿಕ್ರಿಯೇಷನಲ್ ಆಕ್ಟಿವಿಟಿ ಅಂತ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ ಸರ್ ಪ್ರತಿ ಶುಕ್ರವಾರ.
0: ಈಗ ಬಹಳ ಮುಖ್ಯವಾಗಿ ಮಲಗುವ ಮುನ್ನ ಮೊಬೈಲ್ ಅನ್ನ ನೋಡುವುದರಿಂದ ಏನಾದರೂ ಕಾಯಿಲೆ ಬರ್ತಾ ಇದೆ, ಅದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ನಿದ್ರೆಗೆ ಹೋಗ್ಬಿಡ್ತೇವೆ, ಅದರಿಂದ ಏನಾದರೂ ಸಮಸ್ಯೆ ಆಗಿ ಮುಂದೆ ಬರುತ್ತಾ ಅದರ ಬಗ್ಗೆ ಸ್ವಲ್ಪ?
1: ಎಸ್ ಸರ್, ಏನಂದ್ರೆ ಮೊಬೈಲ್ ನಾವು ಚಿಕ್ಕ ಮಕ್ಕಳೇ ಅಲ್ಲ, ಈವನ್ ದೊಡ್ಡವರು ಕೂಡ ರಾತ್ರಿ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಬ್ಲೂ ರೇಸ್ ಮೊಬೈಲ್ ಇಂದ, ಈವನ್ ಟಿವಿ ಕೂಡ ಹಾನಿಕಾರಕನೇ. ಸೊ ಅದರಿಂದ ಕೂಡ ಅಟ್ ಲೀಸ್ಟ್ ಬ್ಲೂ ರೇಸ್, ಹೈ ಕಾನ್ಸಂಟ್ರೇಟೆಡ್ ಬ್ಲೂ ರೇಸ್ ಬರ್ತವೆ. ಅದು ಏನಾಗುತ್ತೆ, ಅದು ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಕೆಲಸ ಮಾಡಿ ಅದು ಮೆಲಟೋನಿನ್ ಸೆಕ್ರೀಷನ್, ಮೆಲಟೋನಿನ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಮಾಡ್ತವೆ. ಸೊ ಆವಾಗಲೂ ಏನಾಗುತ್ತೆ, ಅವ್ರಿಗೆ ನಿದ್ದೆ ಬರೋಕೆ ಅಷ್ಟು ಬೇಗ ನಿದ್ದೆ ಬರಲ್ಲ. ಸೊ ಅದು ಇನ್ಸೋಮ್ನಿಯಾಗ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಒಂದೇ ಅಲ್ಲ, ಭಾಳ ಗ್ಯಾಜೆಟ್ಸ್ ಯೂಸ್ ಮಾಡ್ತಾರಲ್ಲ, ಅದರಿಂದ ಬ್ರೈನ್ ಶ್ರಿಂಕೇಜ್ ಆಗುತ್ತೆ, ಬ್ರೈನ್ ಸೈಜ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಒನ್ ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಮತ್ತು ನೋಡಬೇಕು ನೋಡಬೇಕಂತ ಒಂದು ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ. ನಿದ್ದೆ ಬರೋದು ಒಂದೇ ವಿಷಯ ಅಲ್ಲ, ಅದು ಭಾಳ ಮಾನಸಿಕ ಕಾಯಗಳು ಕೂಡ ಭಾಳ ಈ ಟೆಕ್ನಾಲಜಿಯಿಂದ ಬರ್ಬೋದು.
0: ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಿದ್ರೆಯಲ್ಲಿ ನಡೆಯೋದು ಸ್ಲೀಪ್ ವಾಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸ್ಲೀಪ್ ವಾಕಿಂಗ್ ಅದು ಆಕ್ಚುಲಿ ನೀವು ಸ್ಲೀಪ್ ಡಿಸಾರ್ಡರ್ಸ್ ತಗೊಂಡಿದ್ರೆ 2 ಕ್ಯಾಟಗರೀಸ್ ಇರ್ತವೆ, ಡಿಸ್ರೋಮಿಯಾಸ್ ಆಸ್ ವೆಲ್ ಆಸ್ ಪ್ಯಾರಾಸೋಮಿಯಾಸ್ ಅಂತ. ಡಿಸೋಮಿಯಾಸ್ ಅಲ್ಲಿ ಇನ್ಸೋಮಿಯಾ, ಹೈಪರ್ಸೋಮಿಯಾ. ಇನ್ಸೋಮಿಯಾ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಾಗಬಹುದು, ಮಲ್ಕೊಂತಾರೆ ಬಟ್ ನಿದ್ದೆ ಬರೋದು ಟೈಮ್ ಸ್ವಲ್ಪ ತಗೊಂತಾರೆ, ನಿದ್ದೆ ಬೇಗ ಬರಲ್ಲ ಅವ್ರಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು 1 ತಾಸು 1.5 ತಾಸು 2 ತಾಸು ಆದ್ಮೇಲೆ ನಿದ್ದೆ ಬರುತ್ತೆ. ಸೊ ಮಲ್ಕೊಳಕ್ಕೆ ಹೋಗ್ತಾರೆ ಬಟ್ ನಿದ್ದೆ ಬರಲ್ಲ, ಸೊ ಅದು ಇನ್ಸೋಮ್ನಿಯಾ. ಬಟ್ ಹೈಪರ್ಸೋಮ್ನಿಯಾ ಅಂತಾರೆ, ಜಾಸ್ತಿ ನಿದ್ದೆ ಮಾಡ್ತಾರೆ ಅವ್ರು. ಅದು ಒಂದು ನಾರ್ಕೋಲೆಪ್ಸಿಯಲ್ಲಿ ನಾವು ನೋಡ್ಬೋದು, ಅಂದ್ರೆ ನೈಟ್ ಸ್ಲೀಪ್ ಅವ್ರಿಗೆ ಕಡಿಮೆ ಇರುತ್ತೆ, ನೈಟ್ ನಿದ್ದೆ ಮಾಡಲ್ಲ ಬಟ್ ಡೇ ಟೈಮಲ್ಲಿ ಅವ್ರಿಗೆ ನಿದ್ದೆ ಬರುತ್ತೆ. ಸೊ ಏನೋ ಜಲ್ದಿ ಆಗಿ ನಿದ್ದೆಯಲ್ಲಿ ಹೋಗ್ತಾರೆ, ಅದು ನಾರ್ಕೋಲೆಪ್ಸಿ ಅಂತ ಹೇಳ್ಬೋದು. ಬಟ್ ಪ್ಯಾರಾಸೋಮ್ನಿಯಾಸಲ್ಲಿ ಸ್ಟೇಜ್ 4 ಸ್ಲೀಪ್ ಡಿಸಾರ್ಡರ್ಸ್ ಅಂತ ಒಂದು ಇದ್ದಾವೆ, ಅದರಲ್ಲಿ ಬಹಳ ಸಾಕಷ್ಟು ರೋಗಗಳಿದಾವೆ. ಒಂದು ಸ್ಲೀಪ್ ವಾಕಿಂಗ್ ಇರ್ಬೋದು, ಅಂಡ್ ಸ್ಲೀಪ್ ಟೆರರ್. ಸ್ಲೀಪ್ ವಾಕಿಂಗ್ ಅಂದ್ರೆ ನಿದ್ದೆ, ಅವರು ಒಂದು ಟೈಪ್ ಆಫ್ ಆಟೋಮ್ಯಾಟಿಕಲಿ ಮೋಟಾರ್ ಆಕ್ಟಿವಿಟೀಸ್ ಶುರು ಆಗ್ತವೆ ಅದರಲ್ಲಿ. ಸೊ 1 ತಾಸ ಮಲ್ಕೊಂತಾರೆ, 1-2 ತಾಸು ಆದ್ಮೇಲೆ ಅವ್ರು ಆಟೋಮೆಟಿಕಲಿ ಎದ್ದಾಡಿ ಮತ್ತೆ ಅಲ್ಲಿ ಮಿನಿಮಮ್ 2-3 ಮಿನಿಟ್ಸ್ ಮಿನಿಮಮ್. ಕೆಲವು ಜನ ಏನು ಮಾಡ್ತಾರೆ, ಮಿನಿಮಮ್ ಆಲ್ಮೋಸ್ಟ್ 1 ಅವರ್ ವಾಕಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ಗೊತ್ತಾಗಲ್ಲ ಅವ್ರು ಏನು ಮಾಡ್ತಾರಂತ, ಅದು ಒಂದು ಟೈಪ್ ಆಫ್ ಆಟಾನಮಸ್ ನರ್ವಸ್ ಸಿಸ್ಟಮ್ ಆಕ್ಟಿವಿಟಿ. ಸೊ ಅವರವರು ಹಾನಿ ಮಾಡ್ಕೊತಾರೆ, ಒಂದ್ಸಲ ಸ್ಲೀಪಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗ್ತವೆ, ಒಂದ್ಸಲ ಗಾಯ ಕೂಡ ಆಗ್ತವೆ, ಈ ಥರ ಸ್ವಲ್ಪ ಇಂಜುರಿ ಆಗಿರ್ಬೋದು. ಅದಕ್ಕೋಸ್ಕರ ಸ್ಲೀಪ್ ವಾಕ್ ಅನ್ನೋದು ಒಂದು ಕೈಂಡ್ ಆಫ್ ಸ್ಟೇಜ್ 4 ಸ್ಲೀಪ್ ಡಿಸಾರ್ಡರ್. ಇದಕ್ಕೂ ಟ್ರೀಟ್ಮೆಂಟ್ಸ್ ಇದ್ದಾವೆ ಬಟ್ ಅಷ್ಟು ಎಫೆಕ್ಟ್ ಆಗಿ ಕೆಲಸ ಮಾಡೋ ಟ್ರೀಟ್ಮೆಂಟ್ಸ್ ನಾನು ನೋಡಿಲ್ಲ ಇಷ್ಟು ತನಕ.
0: ಈಗ ಬಹಳ ಮುಖ್ಯವಾಗಿ ನಾನು ನಿಮಗೆ ಇಂಟರ್ವ್ಯೂಗಿಂತ ಮುಂಚೆನೂ ಕೇಳಿದೆ, ಪರಿಚಯದವರು ಒಬ್ಬರು ಇದ್ದಾರೆ, ಮೆಲಟೋನಿನ್ ಸಪ್ಲಿಮೆಂಟ್ ತಗೋತೇನೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಬಹಳ ಸುಲಭವಾಗಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಹೆಸರು ನೋಡಿ ಮೆಲಟೋನಿನ್, ಇಲ್ಲ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಸ್ಲೀಪ್ ಪಿಲ್ಸ್ ಇತ್ತು. ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಮೆಲಟೋನಿನ್ ಸಪ್ಲಿಮೆಂಟ್ಸ್? ಬಹಳ ಸುಲಭವಾಗಿ ಸಿಕ್ಕಿದೆ, ಇದು ಏನಾದರೂ ಸಮಸ್ಯೆ ತಗೊಂಡ್ ಬರುತ್ತಾ ಅದ್ರ ಬಗ್ಗೆ?
1: ಸೊ ಮೆಲಟೋನಿನ್ ಸಪ್ಲಿಮೆಂಟ್ಸ್ ನಮ್ದು ಆಯುರ್ವೇದ ಫೀಲ್ಡ್ ಅಲ್ಲಿ, ಆಯುರ್ವೇದಲ್ಲಿ ಕೂಡ ಸ್ಲೀಪ್ ಇಂಡ್ಯೂಸ್ಡ್ ಟ್ಯಾಬ್ಲೆಟ್ಸ್ ಇದಾವೆ, ಸ್ಲೀಪ್ ಇನಿಷಿಯೇಟಿವ್ ಟ್ಯಾಬ್ಲೆಟ್ಸ್ ಇದಾವೆ. ಅಂಡ್ ಮೈನ್ ನಮ್ಮ

0: ಹೇಳಿ ಅದ್ರ ಬಗ್ಗೆ.
1: ಸೈಡ್ ಎಫೆಕ್ಟ್ಸ್ ಆಕ್ಚುಲಿ ಏನೇ ಇರ್ಬೋದು, ಹೆಡೇಕ್ ಹೆಡೇಕ್ ಬರುತ್ತೆ, ನಾಸಿಯಾ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಆ್ಯಂಡ್ ಅದು ಒಂದೇ ಅಲ್ಲ, ಅವರು ಎಡಿಕ್ಟ್ ಆಗ್ತಾರೆ ಫಸ್ಟ್, ಎಡಿಕ್ಷನ್ ತರ ಆಗ್ಬಿಡ್ತದೆ. ಎಡಿಕ್ಟ್ ಆಗಿದ್ಮೇಲೆ ಏನಾಗುತ್ತೆ, ಆ ಟ್ಯಾಬ್ಲೆಟ್ ತಗೊಂಡ ಮೇಲೆ ಮತ್ತೆ ನಿದ್ದೆ ಬರುತ್ತೆ, ಅದು ಬಿಟ್ಟಿದ್ರೆ ಮತ್ತೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಅದರ್ ಸೈಕಲಾಜಿಕಲ್ ಲೈಕ್ ಆಂಗ್ಸೈಟಿ ಡಿಪ್ರೆಷನ್ ಆ ಕೈಂಡ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಕೂಡ ಡೆವಲಪ್ ಆಗಕ್ಕೆ ಚಾನ್ಸಸ್ ಜಾಸ್ತಿನೇ ಇದಾವೆ.
0: ಸ್ಲೀಪ್ ಹೈಜಿನ್ ಬಗ್ಗೆ ತಾವು ಆರಂಭದಲ್ಲಿ ಹೇಳಿದ್ರಿ, ಈಗ ಇನ್ನೂ ವಿವರವಾಗಿ ನಮ್ಮ ಕೇಳುಗರಿಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ, ಮಲಗೋಕಿಂತ ಮುಂಚೆ ಯಾವೆಲ್ಲ ವಿಷಯಗಳನ್ನ ಪಾಲಿಸಬೇಕು?
1: ಸೊ ಸ್ಲೀಪ್ ಹೈಜಿನ್ ನಾವು ಮಾಡಬೇಕಂದ್ರೆ ಸ್ವಲ್ಪ ಇದು ನೈಟ್ ಮಾಡೇ ಕೆಲಸ ಅಲ್ಲ. ಸೊ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಬೆಳಗ್ಗೆ ಒಂದು 10 ನಿಮಿಷದಿಂದ 40 ಮಿನಿಟ್ಸ್ ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕಾಗತ್ತೆ. ಈವನ್ ಸೇಮ್ ಟೈಮ್ ಕಂಟಿನ್ಯೂ ಆಗಿ ಈವ್ನಿಂಗ್ ಟೈಮು ಕೂಡ ನಾವು ಸ್ವಲ್ಪ ಗಾರ್ಡನ್ ಹೋಗೋದು, ಇಲ್ಲ ಅಲ್ಲಿ ಅಡ್ಡಾಡೋದು, ಇಲ್ಲ ಸ್ಮಾಲ್ ಎಕ್ಸಸೈಸಸ್, ಸ್ಮಾಲ್ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್, ಮೆಡಿಟೇಷನ್ ಈ ಥರ ನಾವು ಮಾಡಿದರೆ ಸ್ವಲ್ಪ ಎಂಡೋರ್ಫಿನ್ಸ್ ರಿಲೀಸ್ ಆಗ್ತವೆ. ಸೊ ಹ್ಯಾಪಿ ಹಾರ್ಮೋನ್ಸು ಕೂಡ ರಿಲೀಸ್ ಆಗ್ತವೆ. ಸ್ವಲ್ಪ ಮೂಡ್ ಲೆವೆಲ್ಸ್ ನಾರ್ಮಲ್ ಆಗಿ ಸ್ಟೆಬಿಲೈಸ್ ಆಗ್ತವೆ, ಅದರಿಂದ ಆಟೋಮೆಟಿಕ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಇದೊಂದು ವಿಷಯ. ಇನ್ನೊಂದು, ಡೇ ಟೈಮ್ ಮಲ್ಕೋಬಾರ್ದು. ಡೇ ಟೈಮ್ ಅಂತೂ ನಿದ್ದೆ ಮಾಡೋದು ಸ್ವಲ್ಪ ಬಿಟ್ಟಿದ್ರೆ ಸೊ ಆಟೋಮೆಟಿಕಲಿ ನೈಟ್ ಟೈಮ್ ನಿದ್ದೆ ಬರೋದಕ್ಕೆ ಭಾಳ ಚಾನ್ಸಸ್ ಇದ್ದಾವೆ. ಆ್ಯಂಡ್ ಜಾಸ್ತಿ ನೀರು ತಗೋಬೇಕಂತ ಹೇಳ್ತಾ ಇದ್ವಿ. ಮಿನಿಮಮ್ 3-4 liters ಆಫ್ ವಾಟರ್ ಇಂಟೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರೈನ್ಗೆ ಒಂದೇ ಫುಡ್ಡು ಆಕ್ಸಿಜನ್, ಅದು ನೀರಿಂದನೇ ಭಾಳ ಸಿಗುತ್ತೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಎನಿ ಟೈಪ್ ಆಫ್ ಎನಿ ಲಿಕ್ವಿಡ್ಸ್ ದಟ್ ಈಸ್ ಆಲ್ಸೋ ಓಕೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಇದು ಕಾಫಿ, ಟೀ, ಈ ಕೆಫಿನ್ ಕಂಟೆಂಟ್ ಫುಡ್ಡು, ಕೋಕೋ ಕೋಲಾ ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದರೆ ಸೊ ಮೆಲಟಿನಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡಿದರೆ ಸೊ ಕೆಫಿನ್ ಇಂಟೇಕ್ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಆಲ್ಕೋಹಾಲು ಅದರ್ ಡ್ರಗ್ ಅಬ್ಯೂಸಸ್ ಟೊಬ್ಯಾಕೋ ಇದು ಕೂಡ ಸ್ವಲ್ಪ ನಿದ್ದೆ ಮೇಲೆ ಪ್ರಭಾವ ತೋರಿಸ್ತದೆ. ಸೊ ಅದಕ್ಕೋಸ್ಕರ ಇವೆಲ್ಲ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಗ್ಯಾಜೆಟ್ಸ್ ನಿದ್ದೆ ಮಾಡೋಕ್ಕೆ ಅಂತೆ ಅಟ್ ಲೀಸ್ಟ್ 2 hours ಮುಂಚೆನೆ ಸೊ ಈ ಗ್ಯಾಜೆಟ್ಸ್ ಎಲ್ಲ ನಾವು ಬಿಟ್ಟು ಎಲ್ಲ ಲೈಟ್ಸ್ ರೂಮ್ ನಾವು ಎಲ್ಲಿ ಮಲ್ಕೊಂತೀವಲ್ಲ ಆ ರೂಮ್ಸಲ್ಲಿ ಸ್ವಲ್ಪ ಲೈಟಿಂಗ್ ಕಡಿಮೆ ಮಾಡಿಕೊಂಡಿದ್ರು ಕೂಡ ಮೆಲಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಜಾಸ್ತಿ ಕೆಲಸ ಹೆಲ್ಪ್ ಮಾಡುತ್ತದೆ. ಸೊ ಆಟೋಮೆಟಿಕಲಿ ನಿದ್ದಂತೂ ಬರುತ್ತದೆ. ಸೊ ಗ್ಯಾಜೆಟ್ಸ್ ವಿ ಶುಡ್ ಅವಾಯ್ಡ್. ಆ್ಯಂಡ್ ಇದು ಒಂದೇ ಅಲ್ಲ, ಸ್ವಲ್ಪ ಮ್ಯೂಸಿಕ್ ಥೆರಪಿ ಇಸ್ ಆಲ್ಸೋ ವರ್ಕ್ಸ್ ಲಾಟ್ ಫಾರ್ ಇಂಡಿಷನ್ ಆರ್ ಇನಿಷಿಯೇಷನ್ ಆಫ್ ದಿ ಸ್ಲೀಪ್. ಆ್ಯಂಡ್ ಕಮಿಂಗ್ ಟು ದ ಆಯುರ್ವೇದ, ಆ್ಯಸ್ ಆಯುರ್ವೇದಲ್ಲಿ ನಿದ್ದೆಗೆ ಭಾಳ ಇಂಪಾರ್ಟೆಂಟ್ ಅಂದರೆ ತ್ರಯೋಪಸ್ತಂಭ,
0: ನಿದ್ರಾ
1: ತ್ರಯೋಪಸ್ತಂಭ ಅಂತ ಹೇಳ್ತಾರೆ. ಅದು ನಿದ್ರಾ ಆಹಾರ ಬ್ರಹ್ಮಚರ್ಯ ಈ ಮೂಡು ಇರಬೇಕು.
0: ಸ್ವಲ್ಪ ಅದ್ರ ಬಗ್ಗೆ
1: ಅಂದ್ರೆ ನಿದ್ದೆ ಮಾಡೋದು ಸ್ಲೀಪ್ ಆಹಾರ. ಸೊ ಫುಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್
0: ಬ್ರಹ್ಮಚರ್ಯ.
1: ಸೊ ಕೆಲವು ಆಚಾರ್ಯಸ್ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ, ಕೆಲವು ಅಬ್ರಹ್ಮಚರ್ಯ ಕೂಡ ಹೇಳಿದ್ದಾರೆ. ಸೊ ಸಿಲೆಬಸ್ ಮೇಂಟೆನೆನ್ಸ್ ಅದು ಕೂಡ ಈ ಮೂಡು ಮೇಲೇನೆ ಮನುಷ್ಯ ಜೀವನ ಅಂತ ಆಧಾರ, ಇದ್ರ ಮೇಲೇನೆ ಆಧಾರ ಪಡುತ್ತೆ. ಸೊ ಅದಕ್ಕೋಸ್ಕರ ನಿದ್ದೆ ಆಹಾರ ಬ್ರಹ್ಮಚರ್ಯ ಪ್ಲೇಸ್ ಎ ಮೇನ್ ರೋಲ್ ಫಾರ್ ಲೀಡಿಂಗ್ ದ
0: ಅದಕ್ಕೇನಂತ ಹೆಸರು ಹೇಳಿದ್ರಿ,
1: ತ್ರಯೋಪಸ್ತಂಭಸ್.
0: ಅದರಲ್ಲಿಯೇ ಎಲ್ಲ ಬಂದ್ಬಿಡುತ್ತೆ ನೋಡಿ. ಸೊ ವಿತ್ ರೆಸ್ಪೆಕ್ಟ್ ಟು ನಿದ್ರೆ,
1: ಸೊ ನಿದ್ದೆ ಆಲ್ಸೋ ಒನ್ ಆಫ್ ದ ಪಿಲ್ಲರ್ ಸೊ ಟು ಮೇಂಟೈನ್ ಅವರ್ ನಾರ್ಮಲ್ ಲೈಫ್.
0: ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಕರೆಕ್ಟ್ ಆದ ಸಮಯಕ್ಕೆ ಹೇಳೋದು ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋದು ಎಷ್ಟು ಲಾಭದಾಯಿ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ?
1: ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಹೇಳ್ತಾರೆ. ಸೊ ಅಟ್ ಲೀಸ್ಟ್ ಮಿನಿಮಮ್ 40 minutes ಟು ದ ಸನ್ರೈಸ್, ಅದು ಆವಾಗ ಮುಂಚೆ ಎದ್ದಿದ್ರೆ ಸ್ವಲ್ಪ ಆ ಟೈಮಲ್ಲಿ ನಾವು ಓದಿದ್ರು ಕೂಡ ಏನೇನು ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಎಫೆಕ್ಟ್ಸ್ ಚೆನ್ನಾಗಿರ್ತಾವೆ. ಸೊ ಅದರಿಂದ ಮೆಟಬಾಲಿಕ್ ಇಶ್ಯೂಸ್ ಕರೆಕ್ಟ್ ಆಗ್ತವೆ, ಸ್ವಲ್ಪ ನಿದ್ದೆನು ಮತ್ತೆ ನಾವು ಮಲ್ಕೋಬೇಕಂದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಟೈಮ್ಗೆ ನಿದ್ದೆ ಬರುತ್ತೆ. ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಪ್ಲೇಸ್ ಎ ಮೇನ್ ರೋಲ್, ಇಟ್ ಕರೆಕ್ಟ್ಸ್ ಆಲ್ ಕೈಂಡ್ಸ್ ಆಫ್ ಮೆಟಬಾಲಿಕ್ ಇಶ್ಯೂಸ್ ಆಸ್ ವೆಲ್ ಆಸ್ ಅ ಸ್ಲೀಪ್ ಡಿಸಾರ್ಡರ್ಸ್.
0: ಏನು ಸಮಯ ಇರ್ಬೋದು ಅದು ಒಂದು ಸ್ವಲ್ಪ?
1: ಬ್ರಾಹ್ಮ ಆ್ಯಕ್ಚುಲಿ 4:45 AM
0: ದಿನದ ಎಲ್ಲಿವರೆಗೂ ನಾವು ಹೇಳಬೇಕು? 4:45 ದಿನ
1: ಐ ಮೀನ್ ದಟ್ ಈಸ್ ಅ ಎಕ್ಸಾಕ್ಟ್ ಟೈಮ್. 4:45 ಇಸ್ ಅ ಬ್ರಾಹ್ಮಿ ಮುಹೂರ್ತ. ಸೊ ಅದರಲ್ಲಿ ಬ್ರಹ್ಮಾದಿ ದೇವತೆಗಳು ಇರ್ತಾವೆ, ನಾವು ಏನು ಕೆಲಸ ಮಾಡಿದ್ರು ಕೂಡ ಅದು ಫುಲ್ಫಿಲ್ ಆಗುತ್ತೆ ಅಂತ ಆಯುರ್ವೇದಲ್ಲಿ. ಸೊ ನಾವು ಓದ್ಬೇಕಂದ್ರೆ ಕೂಡ ನಾವು ಸ್ಟೂಡೆಂಟ್ಸ್ಗೆ ಅದೇ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಡಿ ಮತ್ತೆ ಹೋದರಿ ಅಂತ. ದಟ್ ಈಸ್ ಅ ಮೈನ್ ಟೈಮ್. ಸೊ ಮಿನಿಮಮ್ 4:30 ಬ್ರಾಹ್ಮಿ, 4:30 to 4:45 ತನಕ. ಸೊ ರೈಟ್ ಟೈಮ್ ಫಾರ್ ದ ಬ್ರಾಹ್ಮಿ ಮುಹೂರ್ತ.
0: ಆ ಟೈಮ್ ನಲ್ಲಿ ಎದ್ರೆ ಮೆಟಬಾಲಿಕ್ ಇಶ್ಯೂಸ್ ಗುಣಮಾಗುತ್ತೆ,
1: ನಿದ್ದೆನೂ ಚೆನ್ನಾಗಿ ಬರುತ್ತೆ, ಅದು ಸ್ಲೀಪ್ ಬಯಾಲಜಿಕಲ್ ರಿದಮ್ ಕರೆಕ್ಟ್ ಆಗುತ್ತೆ, ಸರ್ಕ್ಯುಲರ್ ರಿದಮ್ಸ್ ಕರೆಕ್ಟ್ ಆಗುತ್ತೆ. ಇವಾಗ ನೀವು ಇಷ್ಟು ಬೇಗ ಎದ್ದಿದ್ರೆ ನೈಟ್ ಕೂಡ ಬೇಗ ನಿದ್ದೆ ಬರುತ್ತೆ
0: ಚೆನ್ನಾಗಿದೆ. ಸೊ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ಸ್ಲೀಪ್ ಡಿಸಾರ್ಡರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ.

0: ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವಿತ್ ರಿಸ್ಪೆಕ್ಟ್ ಆಸ್ಪತ್ರೆಯಲ್ಲಿರೋ ಫೆಸಿಲಿಟೀಸ್, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಈ ಸ್ಲೀಪ್ ಡಿಸಾರ್ಡರ್ಗಳಿಗೆ ಆಲ್ರೆಡಿ ನೀವು ಒಂದು ಹೇಳಿದ್ರಿ, ರೀಕ್ರಿಯೇಷನಲ್ ಆಕ್ಟಿವಿಟಿ ಮತ್ತಿನ್ನೆಲ್ಲ ಏನಿದೆ ಅದ್ರ ಬಗ್ಗೆ ಸ್ವಲ್ಪ.
1: ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಮಾನಸಿಕ ವಿಭಾಗ OPD No. 13 ಅಂತ ಇದೆ. ಸೊ ಅದರಲ್ಲಿ ಆಲ್ ಕೈಂಡ್ಸ್ ಆಫ್ ಮಾನಸಿಕ ವಿಕಾರಗಳು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಭಾಳ ಜನ ಆಲ್ಮೋಸ್ಟ್ IPD ಪೇಷಂಟ್ಸ್ ಯಾರತ್ತರ ಎಲ್ಲರಿಗೆ ಇನ್ಸೋಮ್ನಿಯಾ ಒಂದು ತ್ರಾಸ ಇರ್ತದೆ, ಅಂದರೆ ನಿದ್ದೆ ಬರುತ್ತದೆ ಬಟ್ ಬೇಗ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಿದ್ದೆ ಮಾಡ್ತೀವಿ ಬಟ್ ಪದೇ ಪದೇ ಹೆಚ್ಚರಾಗತ್ತೆ ಅಂತ ಹೇಳ್ತಾರೆ. ಬಟ್ ನಿದ್ದೆ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಮತ್ತೆ ಫ್ರೆಶ್ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಒಂದೇ ಸಮಸ್ಯೆಗಳಿಗೂ ನಮ್ಮ ಆಯುರ್ವೇದದಲ್ಲಿ ಸಾಕಷ್ಟುಗಳು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ. ಪಂಚಕರ್ಮದಲ್ಲಿ ಸಿರೋಧಾರ, ಸಿರೋ ಪಿಚು, ಸಿರೋ ಲೇಪ ಇದೆಲ್ಲ ನಾವು ಮಾಡ್ತೀವಿ. ಸೊ ಅದರಿಂದ ಮೆಟಬಾಲಿಕಲಿ ನಾವು ಮೆಲಟೋನಿನ್ ಹಾರ್ಮೋನ್ ಕರೆಕ್ಟ್ ಮಾಡ್ತೀವಿ ಆ್ಯಂಡ್ ಸರ್ಕ್ಯುಲೇಟರಿ ರಿದಮ್ನ ಕರೆಕ್ಟ್ ಮಾಡಿ ಸೊ ನಾರ್ಮಲ್ ಸ್ಲೀಪ್ ಸೈಕಲ್ನ ನಾವು ಕರೆಕ್ಟ್ ಮಾಡ್ತೀವಿ. ಸೊ ಅದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಇದು ಒಂದೇ ಅಲ್ಲ, ಸಾಕಷ್ಟು ಲೈಕ್ ಮಾನಸಮಿತ್ರ ವಟಕ ಅಂತಿದೆ, ಮಹಾಕಲ್ಯಾಣ ಕೃತ, ಸರಸ್ವತ ಅರಿಷ್ಟ, ಇವೆಲ್ಲ ಮೆಡಿಸಿನ್ಸ್ಗಳು ಕೂಡ ನಮ್ಮಿಂದ ಅವೈಲೇಬಿಲಿಟಿ ಇದ್ದಾವೆ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಅಂದರೆ ಮಾಡ್ರನ್ಲ್ಲಿ ಕೂಡ ಟ್ಯಾಬ್ಲೆಟ್ಸ್ ಇದ್ದಾವೆ, ಇಂಗ್ಲೀಷ್ ಮೆಡಿಸಿನಲ್ಲಿ ಕೂಡ ಟ್ಯಾಬ್ಲೆಟ್ಸ್ ಇದ್ದಾವೆ, ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಆಯುರ್ವೇದದಲ್ಲಿ ಒಂದ್ಸಲ ನೋಡಿದರೆ ಸೈಡ್ ಎಫೆಕ್ಟ್ಸ್ ಫ್ರೀ ಟ್ರೀಟ್ಮೆಂಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಸೊ ಎಲ್ಲರೂ ನಿಮ್ಗೆ ಈ ಥರ ಏನೇನೋ ಸ್ಲೀಪ್ ಡಿಸಾರ್ಡರ್ ಇಶ್ಯೂಸ್ ಇದಾವಂದರೆ ಸ್ವಲ್ಪ ನಮ್ಮ ಕಾಲೇಜಿಗೆ ಬಂದು ತೋರಿಸ್ಕೊಳ್ಳೋಕೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳ್ತು ಮುಗಿಸ್ತೇವೆ.
0: ಆಸ್ಪತ್ರೆ ಬಗ್ಗೆ ಹೇಳಿದ್ರೆ ಇನ್ನೆರಡೇ ಎರಡು ಪ್ರಶ್ನೆ. ಮಧ್ಯಾಹ್ನ ಮಲಗುತ್ತಾರೆ, ಪವರ್ ನ್ಯಾಪ್ ಅಂತ ತಗೋತಾರೆ, ಅದು ಒಂದು. ಆ್ಯಂಡ್ ನಾನ್ ವೆಜ್ ಸೇವನದಿಂದ ಏನಾದರೂ ನಿದ್ರೆಗೆ ಸಮಸ್ಯೆ ಉಂಟಾ, ಈ ಎರಡು ಪ್ರಶ್ನೆ.
1: ಸೊ ಮಧ್ಯಾಹ್ನ ಮಲ್ಕೊಂಡಿದ್ರೆ ಆಕ್ಚುಲಿ ಆಯುರ್ವೇದದಲ್ಲಿ ಹೇಳೋದ ಪ್ರಕಾರ ಗ್ರೀಷ್ಮ ಋತು ಬಿಟ್ಟು ಯಾವಾಗಲೂ ಲೈಕ್ ಋತು ಸೇರ್ತವೆ, ಋತು ಪ್ರಕಾರ ನಿದ್ದೆ ಹೇಳ್ತಾರೆ. ಸೊ ಗ್ರೀಷ್ಮ ಋತುವಲ್ಲಿ ಆಕ್ಚುಲಿ ನೈಟ್ ಟೈಮ್ ಕಡಿಮೆ ಇರುತ್ತದಲ್ಲ, ಅವಾಗ ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡ್ಬೋದು. ಬಟ್ ರೆಸ್ಟ್ ಆಫ್ ದ ಟೈಮ್ಸ್ ಅಂದರೆ ಶಿಶಿರ, ಹೇಮಂತ ಈ ಋತುಸ್ ಇರ್ತಾವಲ್ಲ, ಆ ಋತುಸಲ್ಲಿ ಯಾವಾಗಲೂ ಡೇ ಸ್ಲೀಪ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಡೇ ಸ್ಲೀಪ್ ಇಂಡ್ಯೂಸಸ್ ಎನ್ ಕೈಂಡ್ ಆಫ್ ಡಿಸೀಜಸ್. ಎಸ್, ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಮಧ್ಯಾಹ್ನ ನಿದ್ರೆ ಅನ್ನೋದು ಆಯುರ್ವೇದದಲ್ಲಿ ಹೇಳಿಲ್ಲ, ಎಕ್ಸೆಪ್ಟ್ ಗ್ರೀಷ್ಮ ಋತು. ಆ ಗ್ರೀಷ್ಮ ಋತು ಅಂದರೆ ಮೇನ್ ಮೇ ತಿಂಗಳ ಅಂತಾರಲ್ಲ, ಮೇ ಜೂನ್ ತಿಂಗಳ ಒಂದು 30 days ನಾವು ಮಾಡ್ಬೋದು. ಅದು ಬಿಟ್ಟು ಯಾವಾಗಲೂ ಕೂಡ ಮಧ್ಯಾಹ್ನ ನಿದ್ರೆ ಅವಾಯ್ಡ್
0: ಮಾಡಬೇಕು.
1: ನಾನ್ ವೆಜ್ ಫುಡ್ ತಿನ್ಬೋದು ಸರ್, ಅದು ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅದು ಕೂಡ ನಾ ಹೇಳಿದ್ರಲ್ಲ, ಅಟ್ ಲೀಸ್ಟ್ ನಾವು ಏನು ಊಟ ಮಾಡ್ತಾ ಇದೀವಿ ಅದು ಮನಸ್ಸು ಇಟ್ಟಿನೋದು ಊಟ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ ಅದರಲ್ಲಿ ಮೀಟ್ ಒನ್ ಆಫ್ ದ ಫುಡ್ ವಿಚ್ ಇಸ್ ರಿಚ್ ಆಫ್ ಆಂಟಿ ಲೈಕ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ವಿಟಮಿನ್ B12 ರಿಚ್ ಫುಡ್, ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಇಂಡಕ್ಷನ್ ಆಫ್ ದಿಸ್ ಸ್ಲೀಪ್.
0: ಸಮಸ್ಯೆ
1: ಆಗಲ್ಲ, ಬಟ್ ಜಾಸ್ತಿ ಯಾವಾಗಲೂ ಅವಾಯ್ಡ್ ಮಾಡಬೇಕು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಆ್ಯಂಡ್ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ.
0: ಎಸ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್, ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched.

0: ನಮಸ್ಕಾರ. 90.4 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಾ ವೇಣುಧ್ವನಿ ಕೆಎಲ್ ಈ ಕನಸು. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ ಕೃಷಿಕರ ಸ್ನೇಹಿತನಾಗಿ ಅವರೊಂದಿಗೆ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಈ ವೇದಿಕೆಯ ಮೂಲಕ ಬೆಳಗಾವಿ ಜಿಲ್ಲೆಯ ಮತ್ತು ಇಡೀ ರಾಜ್ಯದಲ್ಲಿ ವಿವಿಧೆಡೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಕೃಷಿ ಮಾಡ್ತಾ ಇರುವಂತಹ ಕೃಷಿಕರನ್ನ ನಾವು ಅವರ ಯಶೋಗಾಥೆಯನ್ನ ಅವರ ಜೀವನವನ್ನ ನೋವನ್ನ ನಲಿವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಈ ಮೂಲಕ ವಿವಿಧ ಪ್ರಗತಿಪರರ ಚರ್ಚೆಗಳಿಂದಾಗಿ ಕೃಷಿಯಲ್ಲಿ ಮತ್ತಷ್ಟು ಪ್ರಗತಿಯಾಗಲಿ ಸಾಧನೆಯಾಗಲಿ ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಸುನೀತಾ ದೇಸಾಯಿ. ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಬೈಲೊಂಗಲ್ ತಾಲೂಕು ಕೊರವಿಕೊಪ್ಪ ಗ್ರಾಮದ ಪ್ರಗತಿಪರ ಕೃಷಿಕರಾಗಿರುವ ಶ್ರೀ ಈಶ್ವರ್ ನಾಗಪ್ಪ ಏಣಗಿಯವರನ್ನ. ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್.
0: ಸರ್, ಕೃಷಿಯತ್ತ ಬರಬೇಕು ಅನ್ನೋದು ಬಹುಶಃ ಇವತ್ತಿಗೆ ಬಹಳಷ್ಟು ಜನರಿಗೆ ಆಸೆ ಉಳಿದಿರೋದಿಲ್ಲ. ಯಾವ ರೀತಿ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂತೀವೋ ಆ ರೀತಿ ನಾನು ರೈತನಾಗ್ತೀನಿ ಅಂತ ಹೇಳೋ ಮಕ್ಕಳು ಬಹಳಷ್ಟು ಕಡಿಮೆ. ಜೊತೆಗೆ ತಂದೆ ತಾಯಿಗಳು ಕೂಡ ನನ್ನ ಮಗ ರೈತ ಆಗಲಿ ಅಂತ ಹೇಳುವಂಥ ತಂದೆ ತಾಯಿಗಳು ಬಹುಶಃ ಬಹಳಷ್ಟು ಕಡಿಮೆ ಇದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮಿಂದ ಕೇಳಬಯಸ್ತೀನಿ, ನೀವು ಯಾವ ರೀತಿ ಕೃಷಿಗೆ ಬಂದ್ರಿ?
1: ನೋಡಿ ಮೇಡಮ್, ನಾನು ಡಿಗ್ರಿ ಮುಗಿಸ್ಕೊಂಡು ನಾನು ನೌಕರಿ ಮಾಡ್ಬೇಕಂತ ನಮ್ಮ ಫಾದರ್ ಏನಂದ್ರು, ಬೇಡ ನೀನು ನೌಕರಿ ಹೋಗೋದೇ ಬೇಡ ಅಂತಂದ್ರು ಅವರು. ಅವರು ನೀನು ಒಬ್ಬ ಒಕ್ಕಲ್ತನೂ ಇಂಪ್ರೂವ್ ಮಾಡು ಮಾಡಿದ ಕೂಡಲೇ ನಾವು ಹೊಳೆ ಮಲಪ್ರಭಾ ನದಿಯಿಂದ ಪೈಪ್ಲೈನ್ ಮಾಡಿಕೊಂಡು ಏನೋ ಒಂದು ಕೃಷಿಯೊಳಗೆ ಡೆವಲಪ್ ಮಾಡಿದ್ವಿ.
0: ಸರಿ, ಎಷ್ಟು ಹೊಲ ಇತ್ತು ನಿಮ್ದು?
1: ನಮ್ದು ಒಂದು 80 ಎಕರೆ ಹೊಲ ರೀ. ನಾವು 4 ಮಂದಿ ಮೆಂಬರ್ಸ್ ಬ್ರದರ್ಸು, ಈಗ ಎಲ್ಲರೂ ಡಿವೈಡ್ ಆಗಿದ್ದೆವು, ಎಲ್ಲರಿಗೂ ಒಂದು 20 ಎಕರೆ ಬಂದದರಿ. ಈಗ ನಮ್ಮ ಬ್ರದರ್ ಒಬ್ಬರದ್ದು ನಾನು 40 ಎಕರೆ ಮೇಂಟೈನ್ ಮಾಡ್ತೇನೆ ರೀ.
0: ಸರ್, ಹಾಗಾದರೆ ಇಷ್ಟು ಈಗ ನಿಮ್ಮ ತಂದೆಯವರು ಯಾವಾಗ ನಿಮಗೆ ಕೃಷಿ ಮಾಡು ಅಂತ ಹೇಳಿದರು, ಆ ಸಮಯದಲ್ಲಿ ಆವಾಗಿನ ಒಂದು ಕೃಷಿ ಪದ್ಧತಿ ಅಥವಾ ನೀವೀಗ ಬದಲಾವಣೆ ಏನೆಲ್ಲ ಮಾಡ್ಕೊಂಡಿದ್ದೀರಾ?
1: ಅವಾಗ ನಮ್ದೆಲ್ಲ ಡ್ರೈ ಏರಿಯಾ ಐತ್ರಿ, ಎಲ್ಲ ಮಳೆ ಆಧಾರಿತ ಇತ್ತು. ನಾವು ಹಿಂದಗಡೆ ನಂತರ ಮಲಪ್ರಭಾ ನದಿಯಿಂದ ಪೈಪ್ ಲೈನ್ ಹಾಕ್ಕೊಂಡು ಎಲ್ಲ ಇವೆಲ್ಲ ಇರಿಗೇಷನ್ ಮಾಡಿದ್ವಿ. ಮುಂದೇನು ಹೊಸ ಹೊಸ ನಾವು ಈಗ ಈ ಮತ್ತಿಕೊಪ್ಪ ಯೂನಿವರ್ಸಿಟಿ ಅಂತವರು, ಕಮ್ಮಿ ಧಾರವಾಡ ಯೂನಿವರ್ಸಿಟಿ, ಮುಂದೆಲ್ಲ ನಮ್ಗೆ ಅಗ್ರಿಕಲ್ಚರ್ ಉತ್ತರ ನಮ್ಗೆ ಒಂದು ಹೆಚ್ಚು ಪರಿಚಯ ಆದರು. ಹೊಸದೇನು ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ಹೊಸ ಬೆಳವಣಿಗೆ ಮಾಡಿದ್ವಿ. ಆಮೇಲೆ ತೋಟಗಾರಿಕೆ ಮಾಡಿದ್ವಿ, ಮಾವಿನ ಗಿಡ ಹಚ್ಚಿದ್ವಿ ರೀ. ನಮ್ಮ ಫಾದರ್ ಅಂದರು ನನಗೆ ಮಾವಿನ ಫಸ್ಟ್ ಮಾವಿನ ಗಿಡ ಹಚ್ಚಿದಾಗ ನಮ್ಮಪ್ಪ ಹಚ್ಚಿದ ಗಿಡ ಹಚ್ಚಿದಾದ ಮಾವು ಇನ್ನೂರಿಗೆ ಕಾಯಿಗಿಲ್ಲ ಅದು. ಇನ್ನು ಮಾವಿನ ಗಿಡ ಎಂದು ಕಾಯಿ ಆಗ್ತಾವ್ರಿ, ಇನ್ನು ನನಗೆ ಸಿಟಿಗೆ ಬಂದ್ರೆ ಅವ್ರವಾಗ ನಾನು ಬರ್ತಾವ ಆಗ್ತಾವ್ರಿ, ನಿಮ್ಗೆ ಇದಾಗುದಿಲ್ಲ ಅಂತ ನಾನು ಹಚ್ಚಿದೆ. ಹಚ್ಚಿ 3 ವರ್ಷಕ್ಕೆ ಕಾಯಿ ಬಿಡ್ಲಿಕ್ಕೆ ಆಯ್ತು. ನಮ್ಮ ಫಾದರ್ ಅಂದ್ರೆ ಇಷ್ಟು ಲಘು ಹೆಂಗೆ ಕಾಯೋದು ಅಂತ, ಅದೆಲ್ಲ ಹೊಸ ತಂತ್ರಜ್ಞಾನ ಐತಿ ಅಂತೆಲ್ಲ ಹೇಳಿದೆ ಅವ್ರಿಗೆ. ಅವರೆಲ್ಲ 2 ಎತ್ತನ್ನು ತೊಗೊಂಡೆಲ್ಲ ಮಾಡಿದಾವೆ, ಕಮ್ತ ಮಾಡಿದವ್ರು. ನಾವು ಈಗ ಟ್ರ್ಯಾಕ್ಟ್ರಿ ಈಗೆಲ್ಲ ತೊಗೊಂಡು ಮಾಡ್ಕೊತೀವಿ.
0: ಈಗ ಏನೇನು ಬೆಳಿತೀರಿ ಸರ್?
1: ಈಗ ಕಬ್ಬು ಬೆಳಿತೀವಿ ಮೇಡಮ್, ಸೋಯಾಬೀನ್, ಮುಂದೀಗ ಒಂದು ಪಾಮ್ ಐತಿ, ಮಾವಿನ ಗಿಡ, ಗೋವಿನ ಜೋಳ.
0: ಸರ್, ಪಾಮ್ ಅಂತ ಹೇಳಿದ್ರಿ, ಉಳಿದಂತ ಎಲ್ಲವನ್ನೂ ಕೂಡ ನಮ್ಮ ರೈತ ಬೆಳಿಬಲ್ಲ. ಪಾಮ್ ಇದು ಮೊದಲು ಇತ್ತ ಅಥವಾ ಬಹಳಷ್ಟು ಕಡಿಮೆ
1: ಕೇಳ್ತೀವಿ? ಈಗ ಇತ್ತಿತ್ತಲಾಗಿ ಬಂದ್ರಿ, ನಾವು 2001 ಹಚ್ಚೀವಿ. ನಮ್ಗೆ ಅವಾಗಿಂದ ನಮ್ಗೆ ಹಚ್ಚಿದೇವ್ರಿ, ಅವಾಗಿಂದ ಬೆಳ್ಕೊಂತ ಇದೇವ್ರಿ.
0: ಸರ್, ಅದರಿಂದ ಯಾವ ರೀತಿ ಉತ್ಪನ್ನ ಸಿಗುತ್ತೆ, ಜೊತೆಗೆ ಅದಕ್ಕೇನಾದರೂ ವಿಭಿನ್ನ ರೀತಿಯಲ್ಲಿ ಕೃಷಿ ಅಗತ್ಯನ?
1: ಐತೆ ಐತೆ, ಮಾಡ್ಬೇಕು ಮೇಡಮ್. ಅದು ಅವ್ರ ಕಾಯಿ ತಾಳಿಕ ಹಣ್ಣು ಆಗ್ತದೆ, ಅದನ್ನ ಅವರು ಗೋದ್ರೇಜ್ ಕಂಪ್ನಿಯವ್ರು ಹೋಯ್ತಾರೆ. ಅದಕ್ಕೆ ಅವ್ರು ಎಷ್ಟು ಕೆ ನಾವು ತೂಕ ಮಾಡ್ಕೊಂಡು ಹೋಗ್ತಾರೆ, ಅದರ ಅಮೌಂಟ್ ನಮ್ಮ ಅಕೌಂಟಿಗೆ ಹಾಕ್ತಾರೆ. ಅದೆಲ್ಲ ಈಗ ಆಯಿಲ್ ಮಣ್ಣಿ ತಿನ್ಲಿಕ್ಕೆ ಆಯಿಲ್ ಬರ್ತದೆ, ಅವು ಅದು ಪಾಮ್ ಆಯಿಲ್, ಅದು ಅದರಿಂದ ಬರುತ್ತೆ. ಅವರು ನಮ್ಗೆ ಒಂದು ರೇಟ್ ಯೋಗ ರೇಟ್ ಕೊಡ್ತಾರೆ ರೀ, ಒಂದು ಸರ್ಕಾರದಿಂದ ಅದೇ ಸಹಾಯಧನ ಬರ್ತದೆ.
0: ಈಗ ನೀವು ಸರ್ಕಾರದಿಂದ ಸಹಾಯಧನ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಸಾಕಷ್ಟು ಯೋಜನೆಗಳಿದೆ, ಕೃಷಿ ಇಲಾಖೆ ಇರ್ಬೋದು ಅಥವಾ ICMR ಕೇಲಿ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಸಾಕಷ್ಟು ನೆರವಿಗೆ ಕೂಡ ಬರ್ತಾ ಇದೆ ಕೃಷಿಕರಿಗೆ. ಅವುಗಳಿಂದ ಏನಾದರೂ ಕೃಷಿಕರಿಗೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆಯಾ, ಜೊತೆಗೆ ಕೃಷಿಯಲ್ಲಿ ತಂತ್ರಜ್ಞಾನದ ಅಳವಡಿಕೆಗೆ ನೆರವಾಗ್ತಾ ಇದೆಯಾ, ಅವಾಗ ಏನು ಹೇಳ್ತೀರಾ?
1: ಆಯ್ತು, ನೆರವಾಗ್ತದೆ ಮೇಡಮ್, ಎಲ್ಲರಿಗೂ ಅವರು ಭದ್ರತಾ ಅದನ್ನು ಉಪಯೋಗ ತಗೊಳ್ಬೇಕು ರೀ. ಅಂದ ಹಾಗೆ ಮತ್ತೆ ಅವ್ರು ಕೊಟ್ಟಾರಂತ ಹೇಳಕ್ಕೆ ಅಷ್ಟೊಂದು ಓದ ಒಂದು ಇದರಲ್ಲಿ ಇಟ್ಟರೆ ಅದು ಯಾವುದಕ್ಕೂ ಯೂಸ್ ಇಲ್ಲ. ಈಗ ನಮಗೆ ಅವರು ಮೊನ್ನೆ ಇವರು ಮತ್ತಿಕೊಬ್ಬಿದ್ರವ್ರನ್ನ ನಮಗೆ ಒಂದು 20 ಕೆಜಿ ಸೋಯಾಬೀನ್ ಹೊಸ ವೆರೈಟಿ ಐತಿ, ಅದನ್ನು ಬಿತ್ತಿರಿ ಅಂತ ಕೊಟ್ರೆ ನಾಟಿ ಮಾಡಿ, ಅದೇನೋ ಹೋಗಿ ಅದನ್ನು ಹೊಲದಲ್ಲಿ ಬಿತ್ತಿ ಬಂದ್ರೆ ಅದು ಆಗೋದಿಲ್ಲ ರೀ. ಅದನ್ನು ಉಳುಮೆ ಮಾಡಿ ಅದನ್ನು ಏನಾಗದ ಅದನ್ನು ವ್ಯವಸ್ಥೆ ನೋಡ್ಕೊಳ್ಬೇಕು. ಈಗ ಅವ್ರು ಬಂದು ಮಣ್ಣು ಬಂದು ನಮ್ದೆಲ್ಲ ಹೊಲಕ್ಕೆ ಬಂದು ಅವೆಲ್ಲ ನೋಡಿ ಮಾಡ್ಕೊಂಡು ಬಂದು ಬಂದರು, ಅವ್ರಿಗಿಂತ ಔಷಧ ಸ್ಪ್ರೇ ಮಾಡಿರಿ ಅಂತೆಲ್ಲ ಆ ಪ್ರಕಾರ ನಾವು ಮಾಡಿದೀವಿ ರೀ. ಅದನ್ನು ನಾವು ಫಾಲೋ ಅಪ್ ಮಾಡ್ಬೇಕು ರೀ, ಮತ್ತು ಅದು ನಮ್ಮ ಮನೆಯಾಗ ಕುಂದ್ರೆ ಆಗೋದಿಲ್ಲ ರೀ.
0: ಸರ್, ವಿವಿಧ ಕಡೆಗಳಲ್ಲಿ ನಡೆಯುವಂಥ ಕೃಷಿ ಮೇಳಗಳಾಗಿರ್ಬೋದು, ಸಮ್ಮೇಳನಗಳು, ಚರ್ಚೆಗಳು, ಇವುಗಳಿಂದ ಯಾವ ರೀತಿ ಒಂದು ಕೃಷಿಕನ ಕೈ ಯಾವ ರೀತಿ ಹಿಡಿಯುತ್ತೆ ಇದೆಲ್ಲ?
1: ಎಲ್ಲ ತಿಳುವಳಿಕೆ ಕೊಡುತ್ತೆ ಮೇಡಮ್, ಅದು ಅವ್ರಿಗೆಲ್ಲರಿಗೂ ಅನುಭವ ಬರುತ್ತೆ. ಈ ಒಬ್ಬ ಮಾಡಿದ ನೋಡಿದ್ರೆ ಹೆಚ್ಚು ಅನುಭವ ಆಗುತ್ತೆ, ಅವನು ಸ್ವಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ರೀ, ಒಬ್ರು ಮಾಡಿದ ನೋಡಿ ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಆದ್ರೆ ಅದನ್ನು ನೋಡಿ ಮಾಡೋಕ್ಕಿಂತ ನೋಡಿದಂದ್ರೆ ಹೆಚ್ಚಿನ ಅನುಭವ. ಈಗ ಹೊಂದಿಗೆ ಹೊಲದಾಗಿ ಬೆಳಿ, ಈಗ ನಮ್ಮದು ಕಬ್ಬ ಒಂದು ಬಂತವನು 80 ಟನ್ ಬಂತು, ಅವ್ರು ಏನು ಮಾಡಿದರು? ಒಂದು ಎಕರೆಗೆ ನಮ್ಮದು 30 ಬರ್ತತಿ, ಅವ್ರದ್ದು 80 ಬಂತು, ಅವ್ರದ್ದು 100 ಬಂತು, ಯಾಕೆ ಅವ್ರು ಏನು ಮಾಡಿದಾರು? ಅವ್ರು ನೋಡಿ ತಿಳ್ಕೊಂಡು ಅವರು ಪ್ರಯತ್ನ ಮಾಡ್ಬೇಕು, ಅನುಕೂಲ ಆಗ್ತದೆ.
0: ಯಾವತ್ತಾದ್ರೂ ಸರ್ ನಿಮ್ಗೆ ಈ ರೀತಿ ಅನ್ಸಿಲ್ವಾ, ಹೌದು ನಾನು ಗ್ರಾಜುಯೇಷನ್ ಮಾಡಿದ್ದೀನಿ, ಬೇರೆ ಏನಾದರೂ ಮಾಡಬಹುದು, ಸುಮ್ಮನೆ ಬಂದೆ ಅನ್ನೋ ರೀತಿಯಲ್ಲಿ ಏನಾದರೂ ಸೋಲುಗಳು ಅಥವಾ?
1: ಅಲ್ಲ, ಅದು ಅನುಭವ ಒಮ್ಮೆ ಏನಾಗಿತ್ತು, ಈ ಸಲ

ವಿಬಂಧ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಂದ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಯಾರೋ ಇವನ, ಯಾರೋ ಇವನ, ಯಾರೋ ಇವನ.
1: ಆಹಾ, ಶುಭೋದಯ, ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಕೇಳ್ತಾ ಇದ್ರಾ ಅವೇನು ಧ್ವನಿ? ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್. ಆತ್ಮೀಯ ಸ್ನೇಹಿತರೆ, ಶುಭ ಸೋಮವಾರದ ಆರಂಭ. ಇದು ವರ್ಷದ 5ನೇ ತಿಂಗಳು, ತಿಂಗಳಿನ 11ನೇ ದಿನ. ಶುಭ ಶುಭ ಶುಭ ಸೋಮವಾರ, May 11, 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತು, ಹೊಸಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಚಿತ್ರಮಂದಿರದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ, ವಾರದಲ್ಲಿ ಒಮ್ಮೆ ಬರೋ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ತಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ, ಅದರೊಂದಿಗೆ ತಾವು ಎಸ್ ಎಲ್ಲರಲ್ಲಿಯೂ ನೀವು ರಿಕ್ವೆಸ್ಟ್ ಮಾಡಿರುವ ದೇವರ ಗೀತೆಯಲ್ಲಿರುವ ಆ ದೇವರು ಎಲ್ಲರಲ್ಲಿಯೂ ನೀವು ನೋಡಿ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಅಂತ ಈ ಉದ್ದೇಶದೊಂದಿಗೆ ಈ ಚಿತ್ರಮಂದಿರವನ್ನು ತಗೊಂಡು ಬಂದಿದ್ದೇನೆ. ಸೊ ಆತ್ಮೀಯರೇ, ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಒಳ್ಳೊಳ್ಳೆ ಕನ್ನಡ ದೇವರ ಗೀತೆ, ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮ ಬಂದಿದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ಬಂದು 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ದೇವರ ಭಕ್ತಿ ಗೀತೆಗಳು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ, ಅದರೊಂದಿಗೆ ಆ ಗೀತೆಯಲ್ಲಿರೋ ಶಕ್ತಿಯನ್ನು ಎಲ್ಲರಲ್ಲಿಯೂ ನೋಡೋ ಪ್ರಯತ್ನ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡಿ ಈ ಒಂದು ಟಾಸ್ಕು ನಿಮಗೆ. ಈ ಟಾಸ್ಕಿನಿಂದ ಯಾರಿಗೆ ಲಾಭ? ನಿಮಗೆ ಲಾಭ. ಆ ಲಾಭದಿಂದ ಸಿಗೋ ನೆಮ್ಮದಿ ನನಗೂ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಓಪನಿಂಗ್ ಗೀತೆ ಬರ್ತಾ ಇದೆ. ಓಂ ಚಿತ್ರದ್ದು ಬಹಳ ದಿನ ಆಯಿತು. ನನ್ನ ಪ್ರೀತಿಯ ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರದ್ದು ಹೇ ದಿನಕರ. ಬನ್ನಿ ಆತ್ಮೀಯರೇ, ನೀವು ಕೂಡ ಭಾಗವಹಿಸಿ. ಆಲ್ರೆಡಿ ವಾಟ್ಸಪ್ ಸುರಿಮಳೆ ಆಗ್ತಾ ಇದೆ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ನಿಮ್ಮ ಕಡೆಯಿಂದ ಬರಲಿ ಕಾಯ್ತಾ ಇರುವೆ ನಾನು. ಹಾಡನ್ನು ಕೇಳಿ ಮಜಾ ಮಾಡಿ.

ಕೃಷ್ಣನ ಹೆಸರೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಈ ಗೀತೆಯನ್ನ ರಿಕ್ವೆಸ್ಟ್ ಮಾಡಿರೋರು ಪದ್ಮಾ ಟೇಲರ್. ರಿಕ್ವೆಸ್ಟ್ ಮಾಡಿರೋರು ಪದ್ಮಾ ಟೇಲರ್ ಅವರು. ವಾಟ್ಸಪ್ ಮೆಸೇಜ್ ಮುಖಾಂತರ ದೇವರ ದುಡ್ಡು ಚಿತ್ರದು ಈ ಗೀತೆ. ಆತ್ಮೀಯ ಸ್ನೇಹಿತರೆ, ಬರ್ತಾ ಇದೆ ಮೊದಲನೇ ಗೀತೆ. ಸೊ ಸ್ನೇಹಿತರೆ, ದಸರಾ ಸ್ನೇಹಿತರೆ, ನಾವು ಶುಭ ಸೋಮವಾರದ ಸ್ಪೆಷಲ್ ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಯಾರ್ಯಾರು ಏನೇನ್ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನೋಡೋಣ. ಪದ್ಮಾ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ. ಬರ್ತಾ ಇದೆ ದೇವರ ದುಡ್ಡು ಚಿತ್ರದ್ದು ಸಾಗಲಿ ಗುರಿ ಸೇರಲಿ ಅನ್ನೋ ಗೀತೆಯೊಂದಿಗೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡಿರೋರು ಚಂದ್ರಕಾಂತ್ ಬಡಗಾವಿಯವರು, ಬಸವರಾಜ್ ಉಗ್ಗಾರ ಅವರು ಹೃದಯವೇ ನಿನ್ನ ಹೆಸರಿಗೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಮಾಲಾಶ್ರೀ ಅಂಡ್ ರಮೇಶ್ ಅವರ ಈ ಗೀತೆ, ಶೋಭಾ ಡವಲಿ ಅವರು ರೇಣುಕಾದೇವಿ ಚಿತ್ರದ್ದು ಅರಶಿನ ಕುಂಕುಮ ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳ್ತಾ ಕೃಷ್ಣ ಎನ್ನಬಾರದೆ, ಎಸ್ ಈ ಗೀತೆಯನ್ನ ಪ್ಲೇ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಬನ್ನಿ ಆತ್ಮೀಯರೇ, ಕನ್ನಡ ಚಿತ್ರರಂಗದ ಸುಮಧುರವಾದ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರ ಗೀತೆ ಅಥವಾ ರೊಮ್ಯಾಂಟಿಕ್ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು. ಆದರೆ ನಿಮ್ಮೆಲ್ಲರ ದೇವರ ಭಕ್ತಿ ಗೀತೆಗಳಿಗೆ ಒನ್ ಸ್ಟಾಪ್ ಶಾಪ್ ಇದಾಗಿದೆ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಆಲ್ ರೈಟ್, ನಿನ್ನೆ ಇತ್ತು ಮದರ್ಸ್ ಡೇ, ಅವ್ವ ಅಮ್ಮ ದಿನ. ಆದರೆ ಒಂದಿನ ಸಾಲೋದಿಲ್ಲ, ಇದು ನಿಮಗೂ ಗೊತ್ತು, ನಾನು ಅದನ್ನು ಹೆಚ್ಚು ಮಾಡುವುದೇ ಇಲ್ಲ. ಎಲ್ಲರೂ ಸ್ಟೇಟಸ್ ಹಾಕ್ತಾರೆ, ಆದರೆ ಸ್ಟೇಟಸ್ನಲ್ಲಿ ಹಾಕಿರೋ ಆ ತಾಯಿ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಇರುವುದಿಲ್ಲ. ನಾವು ನಮ್ಮ ಜೀವನ ಆ್ಯಪ್ನ ಮುಖಾಂತರ ಕಳೆಯೋದು ಬಿಟ್ಟು ಆ ಆ್ಯಪ್ನಿಂದ ಹೊರಗೆ ಬಂದು ನಿಜವಾಗ್ಲೂ ತಂದೆ ತಾಯಿಯ ಸೇವೆ ಮಾಡೋಣ. ತಂದೆ ತಾಯಿಯ ಸೇವೆ ಅಂದ ತಕ್ಷಣ ನನ್ನ ವೇಣುದುನಿಯ ಈ ಜರ್ನಿಯಲ್ಲಿ ಇಲ್ಲಿ ವಿನಾಯಕ್ ಡವ್ಲಿ ಅವರು ತಮ್ಮ ತಂದೆ ತಾಯಿಗೆ ಮಾಡಿರುವ ಸೇವೆ ಅದು ಒಂದು ಆದರ್ಶ. ಏಕೆಂದರೆ ಅವ್ರು ಮಾಡಿರೋ ಸೇವೆ ನಾನು ಸಮಕ್ಷ ನೋಡಿದ್ದೇನೆ. ಸೊ ಅವ್ರ ಕಡೆಯಿಂದ ನಾನು ಕಲ್ತಿದ್ದೇನೆ ಬಹಳಷ್ಟು ಉತ್ತಮ ವಿಷಯ. ಆ್ಯಂಡ್ ಅವರ ತಂದೆ ತಾಯಿ ಈಗಿಲ್ಲ ಈ ದುನಿಯಾನಲ್ಲಿ, ಇನ್ನೂ ಒಳ್ಳೆ ದುನಿಯಾದಲ್ಲಿ ಆರಾಮಸೆ ನೋಡ್ತಾ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ನಾನು ಕೇಳೋ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಕೇಳ್ತಿದ್ರು, ಅದು ಇನ್ನಿಗೂ ನನ್ನ ಕಣ್ಣು ಮುಂದೆ ಆ ದೃಶ್ಯ ಬರುತ್ತೆ. ಸೊ ತಂದೆ ತಾಯಿಯ ಸೇವೆ ನಾವು ಮಾಡಬೇಕು. ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಿ ಅಂತ ನಾನು ಯಾಕೆ ಹೇಳ್ತಿರ್ತೇನೆ, ಅಲ್ಲಿಂದನೇ ಎಲ್ಲ ಆರಂಭವಾಗುತ್ತೆ. ಸೊ ನಿನ್ನೆ ತಾಯಿಯ ದಿನ ಇತ್ತು. ಸೊ ಆ ಒಂದು ದಿನ ಅಟ್ಲೀಸ್ಟ್ ಎಲ್ಲರೂ ತಮ್ಮ ಸ್ಟೇಟಸ್ ಮುಖಾಂತರ ತಮ್ಮ ತಾಯಿಯ ದರ್ಶನ ಕೊಟ್ಟರು, ನಾನು ನೋಡ್ಕೋತ ಕುಂತಿದ್ನಿ. ಆ್ಯಂಡ್ ಖುಷಿ ಏನಂದರೆ ಆತ್ಮೀಯ ಸ್ನೇಹಿತರೆ, ಅದನ್ನು ನೀವು ಬರೀ ವಾಟ್ಸಪ್ ಸ್ಟೇಟಸ್ಸು ಅಥವಾ ಆ್ಯಪ್ನ ಮುಖಾಂತರ, ಈ ಇನ್ಸ್ಟಾ ಫೇಸ್ಬುಕ್ ಆ್ಯಪ್ನ ಮುಖಾಂತರ ಮಾತ್ರ ಸೆಲೆಬ್ರೇಟ್ ಮಾಡಬೇಡ್ರಿ. ಏಕೆಂದರೆ ಸ್ಟೇಟಸ್ 24 ತಾಸಿನಲ್ಲಿ ಗಾಯಬಾಗುತ್ತೆ. ಅಷ್ಟ ಪ್ರೀತಿ ಗಾಯಬ್ ಮಾಡಿಸ್ಬೇಡ್ರಿ ನಿಮ್ಮ ತಂದೆ ತಾಯಿ ಮೇಲೆ. ಇದು ಒಂದು ರಿಕ್ವೆಸ್ಟ್, ಓಕೆನಾ? ಸೊ ಅರುಶಿನ ಕುಂಕುಮ ಆ ಗೀತೆ ಶೋಭಾ ಡೋಲಿ ಅವರು ರಿಕ್ವೆಸ್ಟ್ ಮಾಡಿದರೆ. ಓಕೆ, ಸೂಪರ್ ಮ್ಯೂಸಿಕ್ಕು ಅಂತ ಹೇಳ್ತಾ ಇದ್ದಾರೆ ರಾಜಶ್ರೀ ಅವರು. ಎಸ್, ಒಳ್ಳೆಯದು. ಸ್ವಲ್ಪ ಬಿಸಿ, ಇದಕ್ಕಾಗಿ ಮೆಸೇಜ್ ಮಾಡಿಲ್ಲ, ಫಿಲ್ಮ್ ಕಂಟಿನ್ಯೂ ಆಗಿ ಕೇಳುತ್ತೇನೆ. ಆಲ್ ರೈಟ್, ನಮ್ಮ ಪದ್ಮಾ ಅವರು, ಪದ್ಮಾ ಅವರೇ ಬರೀ ನಿಮ್ಮ ಕದ್ದಿ ಇಷ್ಟೇ ಇಲ್ಲ, ಭಾಳಷ್ಟು ಜನ ನನ್ನ ವೇಣುದುನಿಯ ಕುಟುಂಬದಲ್ಲಿ ಇರೋವರು, ಕೇಳುಗರು ಬರೀ ಕೇಳ್ತಾರೆ, ಭಾಗವಹಿಸೋರು ಕೆಲವೊಬ್ಬರು. ಸಂದರ್ಭ ಅವರಿಗೆ ಅಂಥದ್ದು ಸಿಗುತ್ತೆ, ಸೊ ಅವ್ರು ಭಾಗವಹಿಸ್ತಾರೆ. ನೀವೇನು ಟೆನ್ಷನ್ ತೊಗೊಬೇಡ್ರಿ, ನನಗೆ ಗೊತ್ತು ನೀವು ಕೇಳ್ತೀರಾ, ನೀವು ಪ್ರೀತಿಯಿಂದ ಕೇಳ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಪ್ರಸಾದ್ ಅವರು ಮೆಸೇಜ್ ಮಾಡಿ, ಸರ್ 24 ತಾಸು ಬಗ್ಗೆ ಹೇಳಿದ ಭಾರಿ ಹೇಳ್ರಿ. ಅದು ನಿಜ, ಸ್ಟೇಟಸ್ 24 ತಾಸು ಇರುತ್ತೆ, ಆ 24 ತಾಸು ಹೆಂಗೆ ಸ್ಟೇಟಸ್ ಗಾಯವಾಗುತ್ತೆ, ಹಂಗೆ ನಿಮ್ಮ ಪ್ರೀತಿ ಮರ್ಯಾದೆ ತಾಯಿ ಮೇಲೆ, ತಂದೆ ಮೇಲೆ, ಗುರು ಹಿರಿಯರ ಮೇಲೆ, ಅಥವಾ ನೀವಿಟ್ಟಿರುವ ಆ ದೇವರ ಸ್ಟೇಟಸ್ಸು, ನೀವಿಟ್ಟಿರುವ ಆಧ್ಯಾತ್ಮ ಪ್ರವಚನ ಸ್ಟೇಟಸ್ಸು ಕರ್ಗ ಹೋಗ್ಬಾರ್ದ್ರಿ. ಅದನ್ನು ನೀವು ಅಳವಡಿಸ್ಕೊಳ್ಳಿ ತಮ್ಮ ಜೀವನದಲ್ಲಿ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ, ತಾವು ರಿಕ್ವೆಸ್ಟ್ ಮಾಡಿರುವ ಗೀತೆಗಳಲ್ಲಿ ಇರೋ ದೇವರು, ಆ ದೇವರು ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರಲ್ಲಿ ನೋಡಿ ನಿಮ್ಮ ಮನಸ್ಸು ಪ್ರಶಾಂತ ಶಾಂತವಾಗುತ್ತೆ, ಅದು ನೋಡಿ ನನಗೂ ನೆಮ್ಮದಿ ಸಿಗುತ್ತೆ. ಸೊ ಹಾಡನ್ನೇ ಕೇಳಿ ಮಜಾ ಮಾಡಿ.

ನಾಶವಾಯಿತು. ನೀನೆಂಬ ನೀತಿ ನಿಜವಾಯಿತು, ನಾನೇ ಎಂಬ

ಸತ್ಯ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ, ದೇವರು ಎಂದರೆ ಅಮ್ಮ ಅಪ್ಪ ಇಬ್ಬರು ತಾನೆ ಅಂತ ಹೇಳಬೇಕು ನಾನು. ಆತ್ಮೀಯರೇ, ಈ ಗೀತೆಯೊಂದಿಗೆ ಯಾರಿವನು, ಈ ಚಿತ್ರದ ಗೀತೆಯೊಂದಿಗೆ ನಮ್ಮ ಪ್ರೀತಿಯ ಅಪ್ಪು ಸರ್ ಮಾಸ್ಟರ್ ಲೋಹಿತಾಗೆ ಅವರ ಧ್ವನಿಯಲ್ಲಿ ಈ ಗೀತೆಯೊಂದಿಗೆ ನಿನ್ನೆ ಬಹಳ ನೆನಪು ಮಾಡಿಕೊಂಡೆ ಅವರ ಪ್ರೀತಿಯ ತಾಯಿ ಅವರನ್ನು. ಅವರು ಈ ದುನಿಯಾನಲ್ಲಿ ಇನ್ನೊಂದು ಒಳ್ಳೆಯ ದುನಿಯಾನಲ್ಲಿದ್ದಾರೆ ಅಂತ ನಾನು ಹೇಳ್ತೇನೆ, ವಿಚ್ ಇಸ್ ಅಡ್ವೊಕೇಟ್.

ಹಂಪನವರವರ ಗೀತೆ ಆಗಿದೆ. ಸೊ ಸ್ನೇಹಿತರೆ, ನನಗೂ ಅರ್ಥ ಆಗುತ್ತೆ ಆ ಒಂದು ಕಳ್ಕೊಂಡವರ ಪೇನು ಏನಿರುತ್ತೆ, ನೋವು ಏನಿರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಮಮ್ಮಿ ಪಪ್ಪ ಡ್ಯಾಡಿ ಸ್ಟೇಟಸ್ ಹೃದಯದಲ್ಲಿ ಇರಬೇಕು ಅಂತ ಪ್ರೀತಿಯಿಂದ ಹೇಳಿದ್ದಾರೆ ರಾಜಶ್ರೀ ಅವರು. ಈ ನನ್ನ ಚಿತ್ರಮಂದಿರದ ಮ್ಯೂಸಿಕ್ ಬಹಳ ಇಷ್ಟ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಚಿತ್ರಮಂದಿರ.

ಸ್ವಾತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದ ವಿಶೇಷತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತೆರೆಕೊಂಡಿರುವ ದೇವರ ಆಧ್ಯಾತ್ಮ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುದು ಅಥವಾ ರೊಮ್ಯಾಂಟಿಕ್ ಗೀತೆ ನಿಮಗೆ ಬೇಕಾದ್ದು ಕನ್ನಡ ಚಿತ್ರರಂಗದ ರಿಕ್ವೆಸ್ಟ್ ಮಾಡಬಹುದು. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಬಹುದು ನೀವು ಒಳ್ಳೊಳ್ಳೆ ಗೀತೆಗಳನ್ನು. ಸೊ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಬಡ್ಗಾವಿಯವರ ಗೀತೆ ಆಯಿತು ಪ್ರಸಾರ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ ಅಂತ ಈ ಗೀತೆಯೊಂದಿಗೆ ನನಗೆ ಅರ್ಥ ಆಗುತ್ತೆ. ಅಡ್ವೊಕೇಟ್ ಪ್ರಮೀಳಾ ಹಂಪನವರವರೇ, ನಿನ್ನೆ ಎಷ್ಟೋ ಜನರು ತಮ್ಮ ಸ್ಟೇಟಸ್ ಹಾಕಿರ್ತಾರೆ ತಾಯಿಯವರೊಂದಿಗೆ. ಸೊ ನೀವು ಅದನ್ನು ನೋಡಿ ನಿಮಗೂ ತ್ರಾಸಾಗಿರ್ಬೋದು. ಈಗ ತಂದೆ ದಿನ ಅಂತ ಬರ್ತದಲ್ರಿ ಆ ಫಾದರ್ಸ್ ಡೇ, ಅವಾಗ ನಾನು ಜನರ ಒಂದು ಇದು ಸ್ಟೇಟಸ್ ಎಲ್ಲ ನೋಡಿ ನನಗೂ ಇದಾಗುತ್ತೆ. ಬಟ್ ಇದೇ ಅಲ್ರಿ ಜೀವನ, ಕಷ್ಟ ನೋವು ಸುಖ ದುಃಖ ಎಲ್ಲ ಕ್ಷಣಿಕ. ಒಂದಿನ ಈ ದೇಹದಿಂದ ಪ್ರಾಣವಾಯುನೇ ಹೋಗ್ಬಿಡುತ್ತೆ. ಸೊ ಅದ್ರಗಿಂತ ಮುಂಚೆ ಲಿವ್ ಅ ಲಿಟಲ್, ಸ್ವಲ್ಪ ಜೀವನ ಖುಷಿಯಿಂದ ನೆಮ್ಮದಿಯಿಂದ ತೆಗಿರಿ. ಏನು ಕೈಯಾಗೈತಿ ಅದನ್ನು ಚಂದಾಂಗಿ ಧನ್ಯವಾದ ತಿಳಿಸ್ತಾ, ಏಕೆಂದರೆ ನೀವು ಅನುಭವಿಸೋ ಜೀವನ ಇನ್ನೊಬ್ಬರಿಗೆ ಕನಸು. ನೆನಪಿಟ್ಕೊಳ್ಳಿ ಆತ್ಮೀಯರೇ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಈ ಒಂದು ಗೀತೆ. ದಿಸ್ ಇಸ್ ಫ್ರಾಮ್ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಬನವರವರು. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಮತ್ತೆ ಯಾರ್ಯಾರು ಏನೇನು ಕರೆ ರಿಕ್ವೆಸ್ಟ್ ಮಾಡಿದರೆ ಗೀತೆಗಳನ್ನು ನೋಡೋಣ. ಗೀತಾ ಆರ್ ಎಚ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಸತಿ ಸಕ್ತಿ ಅನ್ನೋ ಒಂದು ಗೀತೆ ಇಂದ ಮಾತಿಗೆ ಮಿಗಿಲಾದ ಅನ್ನೋ ಗೀತೆಯೊಂದಿಗೆ ರಿಕ್ವೆಸ್ಟ್ ಮಾಡಿದರೆ ಗೀತೆ. ರೇಣುಕಾ ಕಾಮ್ಕರ್ ಅವರು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿದರೆ ಅವರ ತಾಯಿಗೋಸ್ಕರ, ಅಂದರೆ ವಿಜಯಲಕ್ಷ್ಮಿ ಅವರ ಪ್ರೀತಿಯ ತಾಯಿಗೋಸ್ಕರ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ರೊಟ್ಟಿ ಆ್ಯಂಡ್ ಸಬಸಿಗೆ ಪಲ್ಲೆ ಮಾಡಿದ್ದಾರೆ ಬಾ ಮಂಜುನಾಥ ಅಂತ ಹೇಳಿ ಸಾಯಿಬಾಬಾ. ಇಂತರಷ್ಟು ಪೌಷ್ಟಿಕ ಆಹಾರ ಇನ್ನು ಜೀವನದಲ್ಲಿ ಎಲ್ಲೂ ಇಲ್ಲಪ್ಪ, ಎಲ್ಲೂ ಇಲ್ಲಪ್ಪ. ಸೊ ಅವರು ಪ್ರೀತಿಯಿಂದ ಕರೆದ್ರು. ನಾನಂದೆ ಆಯ್ತಕ್ಕ ತಿನ್ನಿ ಆರಾಮ್ಸೆ ಎಂಜಾಯ್ ಮಾಡಿ ನೀವು ಅಂತ. ಸೊ ಪ್ರೀತಿಯಿಂದ ಕರೀತಾರಲ್ಲ ಅದು ಬಹಳ ಮುಖ್ಯ ಆತ್ಮೀಯ ಸ್ನೇಹಿತರೆ. ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ಭಾಗ್ಯ ಏನದ ಫ್ರಾಮ್ ಭಾಗ್ಯ ಪೀರನ್ವಾಡಿ ವಿಷ್ಣು ಅಂತಂದು ಕಾಲ ಮತ್ತೊಮ್ಮೆ ನಮಗಾಗಿ. ಎಸ್ ಭಾಗ್ಯ ಅವರಿಗೆ ಈ ಹಾಡಲ್ವಾ. ಆಲ್ ರೈಟ್ ಬಸವರಾಜ್ ಹುಗಾರ್ ಅವರೇ, ಲೋಡ್ ಮಾಡ್ತೇನೆ ಕಾಲ ಮತ್ತೊಮ್ಮೆ ಅನ್ನೋ ಒಂದು ಹಾಡು ಅವ್ರಿಗೋಸ್ಕರ. ಮತ್ತೆ ಯಾರು ವಾಟ್ಸಪ್ ಮೆಸೇಜ್, ವಿದ್ಯಾಪತ್ತಾರ್ ಅವರು ಕಾಕ್ತಿಯಿಂದ ಮೆಸೇಜ್ ಮಾಡಿದ್ದಾರೆ. ನಂದನಂದನ ನೀನು ಶ್ರೀಕೃಷ್ಣ. ಎಸ್ ವಿದ್ಯಾ ಅವರೇ, ನಿಮಗೋಸ್ಕರ ಈ ಒಂದು ಸುಮಧುರವಾದ ಗೀತೆ. ಒಳ್ಳೆ ಮನೆಯನ್ನು ಕಟ್ಟಿದ್ದಾರೆ ಇವರು ನಮ್ಮ ಕಾಕ್ತಿಯಲ್ಲಿ. ಆ ಮನೆ ಗೃಹ ಪ್ರವೇಶಕ್ಕೆ ನಮಗೆ ಕರೆದಿದ್ದರು ನಮ್ಮ ಪ್ರೀತಿಯ ವಿದ್ಯಾಪತ್ತಾರ್ ಅವರು. ಅವರ ಮನೆ ನೋಡಿ ಬಹಳ ಸಂತೋಷವಾಯಿತು. ಆ ಮನೆಯಲ್ಲಿಯೇ ಆ ಮನೆ ಇನ್ನೂ ಸುಂದರ ಯಾವಾಗುತ್ತೆ, ಮನೆಯಲ್ಲಿ ಎಲ್ಲರೂ ನಗು ನಗುತ್ತಾ ನಲಿ ನಲಿ ನಗು ನಗುತ್ತಾ ಇದ್ರೆ ಆ ಮನೆ ಚಂದನೇ ಸ್ನೇಹಿತರೆ, ಹೌದಲ್ವಾ? ಎಸ್, ಕಸಾಪರಿಶೀನೂ ಮಾಡಬೇಕಾ, ಆದರೆ ಅದರೊಂದಿಗೆ ಕಸಾಪರಿಶಿ ಮಾಡುವಾಗಲೂ ಮುಖದ ಮೇಲೆ ನಗು ಇರಬೇಕು, ಆವಾಗ ಮನೆ ಮನೆ ಅನಿಸುತ್ತೆ. ಸೊ ಬನ್ನಿ ಆತ್ಮೀಯರೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಈ ಗೀತೆ ಆಗಿದೆ. ರೆಡಿ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ, ನಿಮ್ಮ ಗೀತೆ ಬರ್ತಾ ಇದೆ. 3, 2, 1, ಲೆಟ್ಸ್ ಗೋ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ರೆಡಿ ಆಗಿದೆ ನಂದನಂದನ ನೀನು ಶ್ರೀಕೃಷ್ಣ ಬಜರಂಗಿ ಅಣ್ಣ ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರ, ಕರುಣಾಳ ಚಕ್ರವರ್ತಿ ಶಿವಣ್ಣ ಅಭಿನಯಿಸಿರುವ ಈ ಚಿತ್ರ ನೋಡಿರುವುದು ನನಗಿನ್ನೂ ನೆನಪಿದೆ. ಕಾಲೇಜಿನಲ್ಲಿ ಇದ್ದೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಬಾರಿ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನಾನು ನೋಡಿದ್ದೆ. ಎಸ್, ಏನು ಚಿತ್ರ ರೀ! ಆ್ಯಂಡ್ ಆ ಚಿತ್ರದಲ್ಲಿ ಇಷ್ಟವಾದ ಈ ಹಾಡು ಬಂದಾಗ, ಈ ಹಾಡು ಹನುಮಾನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ, ಈ ಲೈನನ್ನು ಕೇಳುವಾಗ ಸಿಗೋ ಖುಷಿನೇ ಬೇರೆ, ಏಕೆಂದರೆ ನಾ ಹನುಮಪ್ಪನ ಭಕ್ತ. ಸೊ ಈ ಗೀತೆಯೊಂದಿಗೆ ವಿದ್ಯಾಪತಾರ್ ಅವರು ರೆಡಿ ಆಗಿದ್ದಾರೆ. ಸೊ ವಿದ್ಯಾ ಅವರೇ, ನಿಮ್ಮ ಹಾಡು ರೆಡಿ ಆಗಿದೆ. ಥ್ಯಾಂಕ್ ಯು ಮಂಜು ಫಾರ್ ದಿಸ್ ಮೀನಿಂಗ್ಫುಲ್ ಸಾಂಗ್, ಬಟ್ ಐ ಕಾಂಟ್ ಕಂಟ್ರೋಲ್ ಮೈ ಟ್ರಿಯರ್ಸ್ ಅಂತ ವಾಟ್ಸ್ಆ್ಯಪ್ ಮೆಸೇಜನ್ನು ಮಾಡಿದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ನಿಮ್ಮ ಕಣ್ಣೀರು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಕಣ್ಣೀರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಂಜುನಾಥ, ಅರ್ಥಪೂರ್ಣ ಗೀತೆಗೋಸ್ಕರ ಧನ್ಯವಾದ ಅಂತ ಹೇಳಿದರು. ಈಚೆ ನಮಗೂ ಕರೆ ಮುಖಾಂತರ ಭಾಳಷ್ಟು ಜನ ತಮ್ಮ ತಾಯಿಯವರನ್ನು ನೆನಪಿಸುತ್ತಾ ಅವರ ಕಷ್ಟ ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರನ್ನು ತೆಗಿತಾರೆ. ಸೊ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ನಾ ಇಷ್ಟೇ ಹೇಳಕತ್ತೇನೆ, ಕೇಳ್ಕೊಳ್ಳಿ, ಗಮನವಿಟ್ಟು ಕೇಳ್ಕೊಳ್ಳಿ. ತಮ್ಮ ಪ್ರೀತಿಯ ಆಪ್ತ ಜನರು ಇದ್ದಾಗ ಅವರನ್ನು ಪ್ರೀತಿಯನ್ನೇ ಕೊಡಿ ಅಷ್ಟೇ. ನಾಳೇನು ಅಂತ ನಮ್ಗೆ ಗೊತ್ತಿಲ್ಲ, ಈ ಸತ್ಯ ನಿಮಗೆ ಅವಾಗವಾಗಲ್ಲ, ಪ್ರತಿ ಕ್ಷಣ ನೆನಪಿರಬೇಕು. ತಗೊಂಡಿರೋ ಉಸಿರು ವಾಪಸ್ ಹೊರಗೆ ಬಿಡಲಿಲ್ಲ ಅಂದರೆ ಸಾವು, ಬಿಟ್ಟಿರೋ ಉಸಿರು ವಾಪಸ್ ತಗೊಂಡಿಲ್ಲ ಅಂದರೆ ಸಾವು. ನಾವು ಇಷ್ಟು ಸಮೀಪಿದೇವೆ ಸಾವಿಗೆ, ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಹಾಡನ್ನು ಕೇಳಿ ಮಜಾ ಮಾಡಿ.

ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಬಸವರಾಜ್ ಹುಕ್ಕಾರ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ, ಬನ್ನಿ ಕೇಳೋಣ. ಆತ್ಮೀಯ ಸ್ನೇಹಿತರೆ, ಈ ಕಣ್ಣಲ್ಲಿ ನೀರು ಬರೋದು 100% ಬಂದೇ ಬರುತ್ತೆ. ಲೈಫಲ್ಲಿ ಕಂಟ್ರೋಲ್ ಆಗದಂತಹ ಒಂದು ವಿಷಯ ಅಂದರೆ ಕಣ್ಣಲ್ಲಿ ನೀರು. ಅದು ನಮ್ಮ ವರ್ಷದ 5ನೇ ತಿಂಗಳು ಬಂತು, ನಿಮ್ಮ ಜೀವನದಲ್ಲಿ ದುಃಖದ ಕಣ್ಣೀರು ಜಾಸ್ತಿ ಬಂದಿರುತ್ತೆ. ನನ್ನ ಉದ್ದೇಶ, ಗುರಿ ನಿಮ್ಮ ಕಣ್ಣಲ್ಲಿ ನೆಮ್ಮದಿಯ ಕಣ್ಣೀರು ಬರಲಿ, ಎಸ್ ಸಂತೋಷದ ಕಣ್ಣೀರು ಬರಲಿ ಜಾಸ್ತಿ, ಅದೇ ಗುರಿಯಾಗಿರಬೇಕು. ಆದರೆ ನನಗೆ ಗೊತ್ತು, ತಮ್ಮ ಜೀವನದಲ್ಲಿ ತಮ್ಮ ಆಪ್ತರು ಕಳ್ಕೊಂಡಿರೋರು ಅಥವಾ ಆಪ್ತರಲ್ಲಿ ಇರೋ ದುಃಖ ನೋಡಲಿಕ್ಕಾಗದಂತೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಈ ಶರೀರ ನಾವು ಬಾಡಿಗೆಗೆ ತೊಗೊಂಡೇವ್ರಿ ಈ ಭೂಮಿಯಿಂದ. ಈ ಭೂಮಿಗೆ ವಾಪಸ್ ಕೊಡಲೇಬೇಕು. ಕೊಡುವಾಗ ಬಹಳ ಪ್ರೀತಿಯಿಂದ ಅದನ್ನು ಜೋಪಾನವಾಗಿ ದೇಹ ದೇವಾಲಯ ಮಾಡಿ ಕೊಟ್ಟುಬಿಡಿ ವಾಪಸ್. ಆ ದೇಹ ದೇವಾಲಯ ಮಾಡಲಿಕ್ಕೆ ಬಹಳಷ್ಟು ಮಾರ್ಗಗಳು ಇದ್ದಾವೆ. ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ, ಅದರಲ್ಲಿ ಏನಾದರೂ ಒಂದನ್ನು ಪ್ರೀತಿಯಿಂದ ದಿನದಲ್ಲಿ 5-10 ನಿಮಿಷ ಮಾಡಿ, ಯಾರಿಗೆ ಏನೇ ಸಮಸ್ಯೆ ಇದ್ರೂ ವ್ಯಾಯಾಮ ಮಾಡಲಿಕ್ಕೆ ಆಗೋದಿಲ್ಲ ಮಂಜುನಾಥ, ಓಕೆ. ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಮಂಜುನಾಥ, ಓಕೆ. ಆದರೆ ಮನಸ್ಸಲ್ಲಿ ನಾಮಜಪ ಮಾಡ್ಬೋದಲ್ರಿ, ಮಾಡ್ಬೋದಲ್ವಾ? ಎಸ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸಲ ಒಂದು ಮಲ ನಾಮ ಜಪ ಮಾಡಿ ನೋಡಿ, ನಿಮಗೆ ಇಷ್ಟವಾದ ದೇವರದು ನಾಮ ಜಪ ಮಾಡಿ ನೋಡಿ, ನಿಮಗೆ ಸಿಗುವ ನೆಮ್ಮದಿ, ಆ ನೆಮ್ಮದಿ ಸಿಕ್ಕಿದ ಕೂಡಲೇ ನನಗೆ ಕರೆ ಮಾಡಿ ತಿಳಿಸಿ, ನನಗೆ ಅಲ್ಲಿ ಸಿಗುತ್ತೆ ನೆಮ್ಮದಿ. ಆತ್ಮೀಯರೇ, ಈಗಿನ ಈ ಕಲಿಯುಗದಲ್ಲಿ ಒಂದೇ ಒಂದು ಮಾರ್ಗ ನಾಮ ಜಪ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ವೇಣು ದುನಿಯ ಕುಟುಂಬದಲ್ಲಿ ಎಷ್ಟೋ ಜನರಿಗೆ ಅನಾರೋಗ್ಯ ಇರುತ್ತೆ, ರೋಗದಿಂದ ಅವ್ರಿಗೆ ಸಮಸ್ಯೆ ಆಗ್ತಿರುತ್ತೆ, ಅವರು ಬೆಡ್ನಲ್ಲಿ ಇರ್ಬೋದು. ಅವರು ಆ ಮನಸ್ಸಲ್ಲಿ ಚಿಂತೆಯನ್ನು ದಂಡಿಗಿಟ್ಟು ಅದೇ ಮನಸ್ಸಲ್ಲಿ ದೇವರ ನಾಮ ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನನಗೆ ಗೊತ್ತು ವ್ಯಾಪಾರ ಮಾಡಲಿಕ್ಕೆ ಹೋಗ್ತೇವೆ ನಾವು, ಹೇ ದೇವರ ನಾನು ಒಂದು ಮಾಲ ಜಪ ಮಾಡಿದ್ದು ನನ್ನ ತಲೆನೋವು ಈ ನೋವು ಈ ರೋಗದಿಂದ ದೂರ ಅದನ್ನು ಕಮ್ಮಿ ಮಾಡಿದ್ದು, ವ್ಯಾಪಾರ ಮಾಡೋದು ಬಿಟ್ಟೇ ಬಿಡಿ. ಆತ್ಮೀಯರೇ, ಪ್ರಾರ್ಥನೆ ಶುಡಂಟ್ ಬಿ ಅ ವ್ಯಾಪಾರ. ನಾನು ಇದನ್ನು ಮಾಡ್ತೀನಿ, ನೀನು ಅದನ್ನು ಮಾಡಿಕೊಡು, ಅದನ್ನು ಮಾಡ್ತೀನಿ, ಇದನ್ನು ಮಾಡಿಕೊಡು, ಎಲ್ಲ ನಿಸ್ವಾರ್ಥ ಭಾವನೆಯಲ್ಲಿ ನೀವು ಸ್ಟಾರ್ಟ್ ಮಾಡಿ. ಈ ನಿಸ್ವಾರ್ಥ ಭಾವನೆಯಲ್ಲಿ ಸ್ಟಾರ್ಟ್ ಮಾಡೋ ಭಕ್ತಿಯಿಂದ ನಿಮಗೆ ಸಿಗೋ ನೆಮ್ಮದಿಯಿಂದ ನೀವು ಜೀವನ ರಿಲ್ಯಾಕ್ಸ್ ಆಗಿರ್ತೀರ. ಆತ್ಮೀಯರೇ, ಇದನ್ನು ಟ್ರೈ ಮಾಡಿ ನೋಡಿ, ಗೊತ್ತೇ ಆಗುತ್ತೆ ನಿಮಗೆ. ಎಸ್, ಇದರಿಂದ ಲಾಭ ಯಾರಿಗೆ? ನಿಮಗೆ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಹಾಡನ್ನು ಕೇಳಿ

ಆತ್ಮೀಯ ಇಲ್ಲೇ ಇದ್ದೇನ್ರಿ, ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದೇನೆ ಇಲ್ಲೇ ಇದ್ದೇನೆ ಇಲ್ಲೇ ಇದ್ದೇನೆ. ಗೀತೆಗಳು ಹೆಂಗಿದ್ದು? ರೇಣುಕಾ ಕಾಮ್ಕರ್ ಅವರ ಗೀತೆ, ಬ್ರಹ್ಮ ವಿಷ್ಣು ಅವರ ಪ್ರೀತಿಯ ತಾಯಿ ವಿಜಯಲಕ್ಷ್ಮಿ ಅವರಿಗೋಸ್ಕರ ಅಕಾಲ ಮತ್ತೊಮ್ಮೆ ಅನ್ನೋ ಒಂದು ಗೀತೆ ಭಾಗ್ಯ ಅವರು ರಿಕ್ವೆಸ್ಟ್ ಮಾಡಿದ್ರು. ಅದಾದ ತಕ್ಷಣ ಅಮ್ಮ ನೀನು ನಕ್ಕರೆ ಅನ್ನೋ ಗೀತೆ ಅವರ ತಾಯಿ ವಿಜಯಲಕ್ಷ್ಮಿ ಅವರು, ಅವರ ಪ್ರೀತಿಯ ತಾಯಿ ಚಂದ್ರವ್ವ ಅವ್ರಿಗೋಸ್ಕರ, ಆ್ಯಂಡ್ ಚಂದ್ರವರ ಪ್ರೀತಿಯ ಮಕ್ಕಳು ವಿಜಯಲಕ್ಷ್ಮಿ ಅವರು, ರಾಜಶ್ರೀ ಅವರು, ಸವಿತಾ ಅವರು, ಪರಶುರಾಮ್ ಅವರು ಹಾಗೂ ಸಂತೋಷ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಗೀತೆ ಅವರ ಪ್ರೀತಿಯ ತಾಯಿ ಚಂದ್ರವ್ವ ಅವ್ರಿಗೋಸ್ಕರ. ಅದಾದ ತಕ್ಷಣ ನವಕೋಟಿ ನಾರಾಯಣ ಚಿತ್ರದ ಗೀತೆ ಗಜಾನನ್ ಕಾಮ್ಕರ್ ಅವರು. ಅದೇ ಗಜಾನನ್ ಕಾಮ್ಕರ್ ಅವರು ಹೇಳ್ತಾ ಇದ್ರು, ನಾವು ಭಜನೆ ಮಾಡಿದ್ವಿ ರೀ, ಸೊ ಆ ಬನಶಂಕರಿಯ ಗುಡಿಯಲ್ಲಿ ಭಜನೆ ಮಾಡಿರುವ ಆ ರಿಲ್ಯಾಕ್ಸ್ ಅಂತ ಒಂದು ಪದ ಬಳಸಿದ್ರು ನನಗೆ ಕೇಳೆ ಖುಷಿ ಅನ್ಸಿದ್ದು, ನನಗೆ ಗೊತ್ತು ಆ ಒಂದು ನೆಮ್ಮದಿ ಏನು ಅಂತ. ಮಂಜು ಅವರೇ, ನೀವೇನು ಅದು ನಾಮಜಪದ ಬಗ್ಗೆ, ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ ಹೇಳ್ತಿದ್ರೆ ಅದನ್ನು ನಾವು ಅನುಭವಿಸೇವ್ ರೀ ಸರ್ ಅಂತ. ನಾನು ಅದೇ ಅನ್ನಿ ಇದ ಮಾತಿನಲ್ಲಿ ನಡ್ರಿ, ಇನ್ನೊಂದು ಒಂದು ಮಾಲಿ ಜಪ ಮಾಡ್ರಿ ಅಂತ ಹೇಳಿ, ಮಾಡ್ತೇನೆ ಅಂತ ಹೇಳಿ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿತ್ತು ಪ್ರಸಾರ. ಬೇಡುವೆನುವರವನ್ನು ಈ ತಾಯಿಯ ಗೀತೆಯನ್ನು ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿದರು. ಆ್ಯಂಡ್ ತಾಯಿಯ ಬಗ್ಗೆ ಭಾಳ ಚೆನ್ನಾಗಿ ನೀವು ಹೇಳ್ತೀರಾ, ಬರೇ ತಾಯಿ ಅಲ್ಲ ತಂದೆ ತಾಯಿ ಬಗ್ಗೆನೂ ಚೆನ್ನಾಗಿ ಹೇಳ್ತೀರಾ ಪ್ರತಿನಿತ್ಯ ಅಂತ. ಎಸ್, ಅವರ ಅಲ್ರಿ ಎಲ್ಲ. ಸೊ ಆ ಒಂದು ಗೀತೆಯ ಅಮ್ಮಯ್ಯ ಅಮ್ಮಯ್ಯ ಫ್ರಾಮ್ ಅಣ್ಣಯ್ಯ, ಈ ಗೀತೆಯನ್ನು ರಿಕ್ವೆಸ್ಟ್ ಗಣಪತಿ ಭಂಡಾರಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಅಭಿ ಹಾಗೂ ಕಿರಣ್ ಅವರು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಸೊ ಸ್ನೇಹಿತರ, ಆನಂದ ಪರಮಾನಂದ ಆ ಗೀತೆ ಆಗಿದೆ. ರೆಡಿ, ಈ ಗೀತೆಯನ್ನು ಚಿತ್ರ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಮಂಜುನಾಥ್ ಅವರೇ, ಈ ಗೀತೆಯೊಂದಿಗೆ ನಮಗೆ ಹೇಳೋದು ಇಷ್ಟ ಏನಂದರೆ, ನಿಮ್ಮ ಮಾತು ಕೇಳಿದರೆ ನಮಗೆ ಆನಂದ ಪರಮಾನಂದ. ಚಿತ್ರ ಅವರೇ, ಇಷ್ಟು ಪ್ರೀತಿಯಿಂದ ನೀವು ಹೇಳಿ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದಿರಲ್ಲ ಅದಕ್ಕೆ ಧನ್ಯವಾದ. ನಾನಲ್ಲ ರೀ ಇದ್ರ ಮಾತನ್ನು ಆಡೋದು, ನಾನು ಅಲ್ಲ, ಇದು ದೇವರು, ಎಲ್ಲ ದೇವರ ಆಟ, ಎಲ್ಲ ಆಟ ದೇವರ ಆಡಿಸ್ತಾನ್ರಿಪ್ಪ. ನನಗೆ ಗೊತ್ತಿಲ್ಲ ಯಾರು ಮಾತಾಡ್ತಾರಿದ್ದು ಅಂತ. ನಿಮ್ಗೆ ಅನಿಸ್ತದ ಮಂಜುನಾಥ, ಅದು ನಾನಲ್ಲ, ಅದು ದೇವರೇ. ಅಂದ್ರೆ ನಾನು ನನ್ನೊಳಗಿರೋ ಆ ಕಲಾ ಸರಸ್ವತಿ, ಯಾವತ್ತೂ ನಾನು ಶೂನ್ಯ, ಮಂಜುನಾಥ್ ಪೈ ಅಂದರೆ ಏನೂ ಇಲ್ಲ ಅಂತ ತಿಳ್ಕೊಂಡೇ ಕೆಲಸ ಮಾಡ್ತೇನೆ. ನಾವು ನಮ್ಮ ಜೀವನದ ಒಂದೇ ಗುರಿ ಇರಬೇಕು ರೀ, ಶೂನ್ಯರಾಗಿರಬೇಕು. ಆ ಶೂನ್ಯರಾಗಿದ್ದರೆ ಅಹಮ್ಮ ಕೋ ಇವೆಲ್ಲ ಬರುವುದೇ ಇಲ್ಲ ಸಮೀಪ. ಚಲೋ, ಕಾರ್ಯಕ್ರಮದಲ್ಲಿ ಈ ಗೀತೆ ಆದ ತಕ್ಷಣ ಕೃಷ್ಣ ನೀ ಬೇಗನೆ ಬಾರು ಅನ್ನೋ ಗೀತೆ ರಾಘವೇಂದ್ರ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ದಾರೆ. ಮಂಜುನಾಥ್ ಅವರೇ, ನಿಮ್ಮ ಧ್ವನಿ ಕೇಳಿ ನಮಗೆ ಸಿಗುತ್ತೆ ಖುಷಿ, ಒಳ್ಳೆ ಮಾತು ನಿಮ್ಮದು ಅಂತ ಹೇಳಿದರೆ. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಈ ಗೀತೆ ಮಾನವ ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿದರೆ, ಭಕ್ತ ಕುಂಬಾರ ಚಿತ್ರದು. ಈ ಭೂಮಿ ಬಣ್ಣದ ಬುಗುರಿ ಅಂತ ರಿಕ್ವೆಸ್ಟ್ ಮಾಡಿದರೆ ಗೀತೆ ಭಾಸ್ಕರ್ ಅವರು. ಎಲ್ಲ ನೀನೇ ತಾಯೇ, ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಸಂತೋಷ್ ಅವರು. ಅದಾದ ತಕ್ಷಣ ಒಬ್ಬನೇ ಮಂಜುನಾಥನೊಬ್ಬನೇ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪೂಜಾ ಅವರು ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ದೇವರ ಆಟ ಬಲ್ಲವರಾರು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ದಿನೇಶ್ ಅವರು ಭಾಗವಹಿಸಿದ್ದಾರೆ. ಹಿಂಗಿದೆ ಗೀತೆಗಳ ಲೈನಪ್ಪು ಆತ್ಮೀಯ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಎಲ್ಲ.

ಅಮ್ಮಂದಿರಿಗೆ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು. ಅಮ್ಮ ಎಂದರೆ ಏನೋ ಹರ್ಷವು ಸಾಂಗ್ ಪ್ಲೇ ಮಾಡಿ ನಮ್ಮ ತಾಯಿ ಸುಮಿತ್ರಾ ಪತ್ತಾರ್ ಅವ್ರಿಗೋಸ್ಕರ. ಎಸ್ ಎಸ್ ಎಸ್ ಎಸ್ ಬಸವರಾಜ್ ಪತ್ತಾರ್ ಅವರೇ, ಈ ಗೀತೆ ಲಾಸ್ಟಲ್ಲಿ ರೆಡಿ ಆಗಿರುತ್ತೆ ಯಾಕೆಂದರೆ ಲೇಟ್ ಆಗಿತ್ತು ನಿಮ್ಮದು. ನಾನು ನಿನ್ನೆ ರಿಕ್ವೆಸ್ಟ್ ಮಾಡಿದ್ರು, ನೀವು ರವಿವಾರ ರಜೆ ಇತ್ತು ರೀ, ನಾನು ಮೆಸೇಜನ್ನು ನೋಡಿದೆ. ಸೊ ಈ ಗೀತೆ ಅಮ್ಮ ಎಂದರೆ ಏನು ಹರ್ಷವು ವಿಲ್ ಬಿ ದ ಲಾಸ್ಟ್ ಸಾಂಗ್ ಆ್ಯಂಡ್ ನಿಮ್ಮ ಪ್ರೀತಿಯ ತಾಯಿ ಸುಮಿತ್ರಾ ಪತ್ತಾರ್ ಅವ್ರಿಗೋಸ್ಕರ ಬಸವರಾಜ್ ಪತ್ತಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಈ ಗೀತೆ ಅಮ್ಮ ಎಂದರೆ ಏನು ಹರ್ಷವು. ಸೊ ಸ್ನೇಹಿತರೆ, ಈ ಗೀತೆ ಲಾಸ್ಟಲ್ಲಿ ಬಂದೇ ಬರುತ್ತೆ ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಸ್ಪೆಷಲ್ ಚಿತ್ರ ಮಂದಿರ, ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ದೇವರ ಗೀತೆ ರಿಕ್ವೆಸ್ಟ್ ಮಾಡೋದು. ಅದಕ್ಕೆ ತಕ್ಕಂತೆ ಗೀತೆಗಳು ಲೈನ್ಡ್ ಅಪ್ ಇವೆ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಕೊನೆ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಇದು ನಮ್ಮ ಪ್ರೀತಿಯ, ಎಸ್, ಪ್ರೀತಿಯಿಂದ ತಮ್ಮ ತಾಯಿಗೋಸ್ಕರ ರಿಕ್ವೆಸ್ಟ್ ಮಾಡಿರುವ ಹಾಡು. ನಾನು ಇಬ್ಬರ ಜನರಿಗೆ ಕ್ಷಮೆ ಕೇಳುತ್ತೇನೆ. ಒಬ್ಬನೇ ರಿಕ್ವೆಸ್ಟ್ ಮಾಡಿರುವ ಸಂತೋಷ್ ಅವರಿಗೆ, ದೇವರ ಆಟ ದಿನೇಶ್ ಅವರಿಗೆ ಕ್ಷಮೆ ಇರಲಿ. ಈ ಗೀತೆ ಬಸವರಾಜ್ ಪತ್ತಾರ್ ಅವರು ಅವರ ತಾಯಿಗೋಸ್ಕರ, ಆ್ಯಂಡ್ ಇದೇ ಗೀತೆ ನಿಮ್ಮ ತಾಯಿಗೋಸ್ಕರನೂ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಸುಮಿತ್ರಾ ಪತ್ತಾರ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಅವರು ಲಾಸ್ಟಲ್ಲಿ ರಿಕ್ವೆಸ್ಟ್ ಮಾಡಿದರು, ನನಗೆ ಕ್ಷಮೆ ಇರಲಿ ಸಂತೋಷ್ ಅವರೇ ಆ್ಯಂಡ್ ದಿನೇಶ್ ಅವರೇ, ಈ ಗೀತೆ ಬಸವರಾಜ್ ಪತ್ತಾರ್ ಅವ್ರದ್ದು ಇರಲಿ. ಪಾಪ ಅವರು, ನಿನ್ನೂ ಕೂಡ ರಿಕ್ವೆಸ್ಟ್ ಮಾಡಿದ್ರು, ನಿನ್ನ ರಜೆ ಇತ್ತು. ಬಟ್ ಎಸ್, ಎಲ್ಲ ತಾಯಿಯಂದಿರಿಗೆ ಅಮ್ಮ ಎಂದರೆ ಏನೋ ಹರ್ಷವೋ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲಬೋ ಲಬೋ ಅದೇ ಪೈಲ ಏನಾರ ಐ ಬಾಬಾ ನಂತರ ಗಾಯ ಭಜನಕ್ಕೆ ಅಂದರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳಿದ್ದಾರೆ, ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರೆ. ಖುಷಿಯಿಂದ ಇರಲಿಕ್ಕೆ ವೇನು ದನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ನಿಮ್ಮ ಕಡೆ ಏನೇನಿದೆ, ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಕ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುವುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಮಾಡಿರಪ್ಪೋ ಮಾಡಿ. ಕೆಲಸ ಕೆಲಸ ರೀ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡಿರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರ್ರಿ. ಒಳ್ಳೆ ವ್ಯಕ್ತಿಗಳು ಆಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡ ಮಾತಾಡಿ ಮರ್ತಿರ್ತಾನು, ಕೇಳ ಅವ್ರು ನೆನಪಿಟ್ಕೊಂಡು ಕೊರತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ವಿಶ್ವವೇ ತಲೆ ಎತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ ಮೇಣುಧ್ವನಿ 90.4 FM. ಇದು KLE ಕನಸು. ನಿಮ್ಮ ಜೊತೆ ನಾನು ಅನುಪಮಾ. ಇಂದಿನ ನಮ್ಮ ಜನಪದ ಗೀತೆಗಳ ಕಾರ್ಯಕ್ರಮದ ಜೊತೆಗೇನೆ ಒಂದಷ್ಟು ಆಚರಣೆಗಳು, ಒಂದಷ್ಟು ಪದ್ಧತಿಗಳು, ಒಂದಷ್ಟು ನಂಬಿಕೆಗಳು, ಅವುಗಳ ಹಿಂದಿರುವ ವಿಜ್ಞಾನದ ಬಗ್ಗೆ, ವೈಜ್ಞಾನಿಕ ಕಾರಣಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈಗ ನಮಗೆ ಯಾರಾದರೂ ಭೇಟಿಯಾದರೆ ನಾವೇನು ಮಾಡ್ತೀವಿ, ನಮ್ಮ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಹೀಗೆ ನಮಸ್ಕಾರ ಮಾಡೋದು ಗೌರವದ ಪ್ರತೀಕ ಅಂತ ಅನ್ಕೊಂಡಿದ್ದೀವಿ. ಹೌದು, ಹೀಗೆ ಯಾರಾದರೂ ಭೇಟಿಯಾದರೆ ನಾವು ನಮಸ್ಕಾರ ಮಾಡ್ತೀವಿ. ಇದು ನಾವು ಅವರಿಗೆ ತೋರಿಸುವಂತಹ ಗೌರವ ಆಗಿದೆ. ಆದರೆ ಇದರ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ಅದು ಏನು ಅಂತ ಹೇಳ್ತೀನಿ ವಾಪಸ್ ಬಂದಮೇಲೆ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು. ನಿಮ್ಮ ಜೊತೆ ನಾನು ಅನುಪಮಾ.

ಮಾತಾಡ್ತಾ ಇದ್ದೆ ಎರಡು ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡೋದ್ರ ಬಗ್ಗೆ, ಕೈ ಮುಗಿಯೋದ್ರ ಬಗ್ಗೆ. ಹೀಗೆ ಎರಡೂ ಕೈಗಳನ್ನ ಜೋಡಿಸಿದಾಗ ಏನಾಗುತ್ತೆ ಅಂದ್ರೆ, ಎರಡೂ ಕೈಗಳ ಎಲ್ಲಾ ಬೆರಳುಗಳು ಪ್ರೆಸ್ ಆಗಿ ಆ ಎಲ್ಲ ಬೆರಳುಗಳ ತುದಿಯಲ್ಲಿರುವಂತಹ ಕಣ್ಣು ಕಿವಿ ಮನಸ್ಸುಗಳಿಗೆ ಸಂಬಂಧಿಸಿದಂತಹ ಪ್ರೆಷರ್ ಪಾಯಿಂಟ್ಗಳು ಇರೋದ್ರಿಂದ, ಅವು ಪ್ರೆಸ್ ಆಗೋದ್ರಿಂದ ನಮ್ಗೆ ಏನ್ ಭೇಟಿ ಆಗ್ತಾರಲ್ಲ ಆ ವ್ಯಕ್ತಿ ಬಹುಕಾಲ ನಮ್ಮ ನೆನಪಿನಲ್ಲಿ ಉಳಿತಾರೆ. ಹಾಗೇನೆ ನಾವೇನ್ ಅವ್ರ ಜೊತೆ ಮಾತಾಡ್ತಿರ್ತೀವಲ್ವಾ, ಆವಾಗ ನಮ್ಮ ಮನಸ್ಸು ಕೂಡ ಚಂಚಲ ಆಗೋಲ್ಲ. ಈಗ ಪಾಶ್ಚಾತ್ಯರಂತೆ ಶೇಕ್ ಹ್ಯಾಂಡ್ ಮಾಡಿದಾಗ, ಕೈ ಕುಲುಕಿದಾಗ ಬ್ಯಾಕ್ಟೀರಿಯಾಗಳು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಕೊರೋನಾ ಬಂದಾಗಿನಿಂದ ಯಾರಾದರೂ ಕೈ ಕುಲುಕಿದ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಈ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡೋದ್ರಲ್ಲಿ ಯಾವುದೇ ರೀತಿಯ ಭಯ ಇಲ್ಲ. ಇದು ಸಂಪೂರ್ಣ ಸ್ವಚ್ಛವಾಗಿದೆ, ಹಾಗೇನೆ ಸುರಕ್ಷಿತವಾಗಿದೆ ಅಂತ ಹೇಳ್ತಾ, ನಿಮಗೂ ಯಾವುದಾದ್ರೂ ಆಚರಣೆಗಳ ಬಗ್ಗೆ ಗೊತ್ತಿದ್ರೆ ಅದರ ಹಿಂದೆ ವೈಜ್ಞಾನಿಕ ಕಾರಣ ಇದ್ರೆ ಖಂಡಿತ ನಮಗೆ ಕಳಿಸಿ. 9019904904ಗೆ ವಾಟ್ಸಪ್ ಮೆಸೇಜ್ ಮಾಡಬಹುದು, ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು KLE ಕನಸು. ಕಾರ್ಯಕ್ರಮ ಮುಂದುವರಿಸ್ತೀನಿ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ.

ಮಾತಾಡ್ತಾ ಇದ್ವಿ ಸಂಪ್ರದಾಯಗಳು ಮತ್ತು ಅವುಗಳ ಹಿಂದಿರುವ ವೈಜ್ಞಾನಿಕ ಕಾರಣಗಳ ಬಗ್ಗೆ. ಈಗ ಮದುವೆಯಾದ ಹೆಣ್ಮಕ್ಳು ಕಾಲಿಗೆ ಕಾಲುಂಗ್ರ ಹಾಕ್ತಾರೆ, ಬೆಳ್ಳಿ ಕಾಲುಂಗ್ರ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂತ ನಾವೇನಾದ್ರೂ ಕೇಳಿದ್ರೆ, ಅವ್ರಿಗೆ ಮದುವೆ ಆಗಿದೆ ಕಣ್ರಿ, ಅದಕ್ಕೆ ಹಾಕ್ತಾರೆ ಅಂತ ಹೇಳ್ತೀವಿ. ಹೌದು, ಈ ಕಾಲುಂಗ್ರ ಹೆಣ್ಣು ಮಗಳಿಗೆ ಮದುವೆಯಾಗಿದೆ ಅನ್ನೋ ಸೂಚ್ಯಾರ್ಥ ಆಗಿದೆ. ಆದರೆ ಆ ಆಚರಣೆ ಹಿಂದೆಯೂ ಕೂಡ ಒಂದು ವಿಜ್ಞಾನ ಇದೆ, ಒಂದು ವೈಜ್ಞಾನಿಕ ಕಾರಣ ಇದೆ ಅಂದ್ರೆ ನಂಬ್ತೀರ? ಆ ವೈಜ್ಞಾನಿಕ ಕಾರಣ ಏನು ಅಂತ ಹೇಳ್ತೀನಿ ವಾಪಸ್ ಬಂದ್ಮೇಲೆ. ನೀವು ಕೇಳ್ತಾ ಇದ್ದೀರಾ ಮೇಣುಧ್ವನಿ 90.4 FM, ಇದು KLE ಕನಸು, ನಾನು ಅನುಪಮ, ಕಾರ್ಯಕ್ರಮ ಜನಪದ ಸಿರಿ.

ಕಾರ್ಯಕ್ರಮದಲ್ಲಿ ನಾನ್ ಮಾತಾಡ್ತಾ ಇದ್ದೆ ಕಾಲುಂಗುರದ ಬಗ್ಗೆ. ಸಾಮಾನ್ಯವಾಗಿ ಈ ಕಾಲುಂಗುರನ ಮಹಿಳೆಯರು ತಮ್ಮ ಕಾಲುಗಳ ಎರಡನೇ ಬೆರಳಿಗೆ ಹಾಕುತ್ತಾರೆ. ಹೀಗೆ ಏನ್ ಕಾಲಿನ ಎರಡನೇ ಬೆರಳಿಗೆ ಕಾಲು

ಅಂಗ ಹಾಕ್ತಾರಲ್ವಾ, ಆ ಬೆರಳಿನ ನರತಂತುಗಳು ಏನಿವೆಯಲ್ಲ, ಅವು ನೇರವಾಗಿ ಗರ್ಭಕೋಶ ಮತ್ತೆ ಹೃದಯಕ್ಕೆ ಸಂಪರ್ಕನ ಹೊಂದಿವೆ. ಹಾಗಾಗಿ ಈ ಬೆರಳುಗಳಿಗೆ ಉಂಗುರ ಹಾಕೋದ್ರಿಂದ ಗರ್ಭಕೋಶಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ, ಗರ್ಭಕೋಶ ಬಲ ಆಗುತ್ತೆ. ಮತ್ತೆ ಈ ಕಾಲುಂಗುರ ಸಾಮಾನ್ಯವಾಗಿ ಬೆಳ್ಳಿದೇ ಆಗಿರುತ್ತೆ. ಈ ಬೆಳ್ಳಿ ಏನಿದೆಯಲ್ಲ, ಅದು ಭೂಮಿಯ ಪೋಲಾರ್ ಎನರ್ಜಿನ ಸೆಳೆದು ದೇಹಕ್ಕೆ ಪಾಸ್ ಮಾಡುತ್ತೆ. ಹೀಗೆ ನಾವು ಏನ್ ಆಚರಿಸ್ತಾ ಇದೀವಲ್ವಾ, ಕೆಲವೊಂದಷ್ಟು ಆಚರಣೆಗಳು, ಅವುಗಳ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ. ನಿಮಗೂ ಕೂಡ ಯಾವ್ದಾದ್ರೂ ಆಚರಣೆಗಳ ಬಗ್ಗೆ ಗೊತ್ತಿದ್ದು ಅದರ ಹಿಂದೆ ವೈಜ್ಞಾನಿಕ ಕಾರಣ ಇದ್ರೆ ಖಂಡಿತ ನಮ್ಗೆ ಕಳಿಸಿ. 9019904904ಗೆ ವಾಟ್ಸಪ್ ಮೆಸೇಜ್ ಮಾಡಬಹುದು. ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.

ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಇದಾಗಿತ್ತು ಇವತ್ತಿನ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ನಮಸ್ಕಾರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನ ಸುಂದರವಾದ ಪದಗಳಲ್ಲಿ ಪೂಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ಲರಿಗೂ ನಮಸ್ಕಾರ. ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಜಿಪಿ ರಾಜರತ್ನಂ ಅವರ ಸಾಹಿತ್ಯವಿರುವ ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಹೆಂಡ ಮುಟ್ಟಿದ ಕೈನ ಕೇಳಿ ಈ ಒಂದು ಸುಪ್ರಸಿದ್ಧ ಗೀತೆಯನ್ನ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕೇಳ್ತಾ ಇದ್ರ ವೇಣುಧ್ವನಿ 90.4 FM KLE ಕನಸು. ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಹಾಸ್ಯ ಹೊನಲು. ಎಸ್ ಸ್ನೇಹಿತರೆ, ಹಾಸ್ಯ ಹೊನಲು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನನ್ನ ಜೊತೆ ಇಡೀ ನಮ್ಮ ಕುಟುಂಬ ಬಂದಿದೆ. ಎಸ್ ಬಂದಿದ್ದಾರೆ, ಬಂದಿದ್ದಾರಲ್ಲ, ಹೋಗ್ತಾ ಇದ್ದಾರೆ, ಸ್ವಲ್ಪ ಮನೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ಹೇಳ್ತೇನೆ ಇನ್ನೊಮ್ಮೆ, ಗಣಪತಿ ಬಪ್ಪ ಮೋರ್ಯ. ಹೌದು ಸ್ನೇಹಿತರೆ, ಬಂದಿದ್ದಾರೆಲ್ಲ.
1: ನನ್ ತಲೆಯಾಗ ಒಂದ ಬರ್ತದ್ರಿಪ್ಪ,
0: ಗಣಪತಿ ಬಪ್ಪ ಮೋರ್ಯ, ಹೆಚ್ಚು ಕೊಡಬೇಡ ಮಳೆರಾಯ ತ್ರಾಸಪ್ಪ ಅಂತ. ಏ ಸ್ನೇಹಿತರೆ, ಮಳೆರಾಯ ತ್ರಾಸ ಕೊಡತ್ತಾರ? ಹೌದಲ್ರಿ. ಹಾ, ಈಗ ಒಂದ್ ಟೈಮ್ ಇತ್ತು ನಾನ ರೇಡಿಯೋ ಮೇಲೆ ಹೇಳ್ತಿದ್ದೆ, ಅರೆ ರೇ ರೇ ರೇ, ಮಳೆ ಬರ್ಲಿ ಮಳೆ ಬರ್ಲಿ ಮಳೆ ಬರ್ಲಿ, ತ್ರಾಸ ಆಗುವಂಗ್ ಮಳೆ ಬರಬಾರ್ದು ಅಂತ. ಈಗ ನೋಡಿದ್ರ ಸ್ವಲ್ಪ ಮಳೆ ಬಂದ್ರ ಸ್ವಲ್ಪ ಮಂದಿಗೆ ಅಂಜಿಕಾಗ್ತದ. ನಡೀರಿ ಸ್ನೇಹಿತರೆ, ನಮ್ಮ ಪ್ರೀತಿ ಆರಾಮರಾಜು ಸರಿಗೆ ಮಹಾಲಕ್ಷ್ಮಿ ಮೇಡಮಿಗೆ ಭಾಷಾ ಭಾಷಾ ಪುಷ್ಪುಷ್ ಕರೆಯೋಣ, ಕರೆಯೋಣ, ಬನ್ನಿ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಯ್ಯಯ್ಯೋ, ಇವತ್ ಇವ್ರು ಫಸ್ಟ್ ಬಂದಾರ? ಐ, ನೀವ್ ಹೆಂಗ್ರಿ?
2: ನಾವು ಫಸ್ಟ್ ಬಂದ್ರೆ ತ್ರಾಸ. ಯಾವಾಗ ನೋಡ್ರಿ ಕಾರ್ಯಕ್ರಮನಾಗ ನೀವ್ ನಿಮ್ ಫ್ರೆಂಡ್ಸ್ ಆರಾಮ್ ರಾಜುಗ ಫಸ್ಟ್ ನಮಸ್ಕಾರ ಅಂತೀವಿ, ಇವತ್ತು ನಾವು ಬಂದೀವಿ ನೋಡ್ರಿ. ಗಣಪತಿ ಬಪ್ಪ ಮೌರ್ಯ, ಹೆಚ್ಚು ತ್ರಾಸ ಕೊಡಬೇಡೋ ಮಳೆರಾಯ.
0: ಗಣಪತಿ ಬಪ್ಪ ಮೋರ್ಯ, ಹೆಚ್ಚು ತ್ರಾಸ ಕೊಡಬೇಡ ಮಳೆರಾಯ. ಎಸ್, ಹಾ, ನೀವು ಶ್ಲೋಗನ್ ನನ್ ಕಾಪಿ ಮಾಡಿದ್ರಿ.
2: ಕಾಪಿ ಮಾಡಕ್ ಏನಿದ್ರಿ ಸರ್, ನೀವು ನಮ್ಮವರು ನಾವು ನಿಮ್ಮವರು ಅಂತ ಹೇಳಿ.
0: ನಡೀರಿ, ನಮ್ಮವರಿಗೆ ಕರೆಯೋಣ. ನಮ್ಮ ಆರಾಮರಾಜು ಸರ್ ನಮಸ್ಕಾರ. ಅಯ್ಯೋ, ಇವತ್ತು ಇವ್ರು ಯಾಕೆ ಪೈಲ ಬಂದ್ರ?
3: ಅಮಿ ಲವ್ಕರ್ ಅಲೋ ತರ್ಪನ್ ತ್ರಾಸ್, ಅಮಿ ಲೇಟ್ ಅಲೋ ತರ್ಪನ್ ತ್ರಾಸ್, ಕಾಯ್ದೆ ಬಾಬಾ ಮಂಜುನಾಥ ಕಸಾಯ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕುಟ ಕುಟ ಆರಾಮರಾಜು ಯಾಲ ಪಾಟಿ ಮಗ
0: ತೇಜ್ ತೇಜ್ ನೀವು ಜಾರಲ್ಲ ಕುಟ ಇತ್ತೀನಿ
3: ಯಾಲ ಮಂಟ್ಲು ಪಾಟಿ ಮಗ ಜಗಡ ಚಾಲು ಆಯ್ ಬಾಬಾ ತಂತ ಕಾಯ್ ಸಂಗಾಯ್ತು ತ್ಯಾಸಿ ಮಂಜುನಾಥ್ ಸರ್ ಲಗ್ನ ಏಕ ದಾ ಕರು.
0: ಏ ಬಾಪ್ ರೇ, ತುಂಬ ಲಗ್ನಾಚ ಸೋಡಾ, ತನ್ನ ಬುಲ್ವಾ ಲೋಕ.
2: ಏನಲ್ಲೂರಿ ಪಾಪ, ನಮ್ಮ ಆರಾಮ್ ರಾಜು ಸರ್ ಅಂದ ಅರ್ರ ವಯಸ್ಸು ನೋಡ್ರಿ, ಇದ್ರಾಗ ಬರೀ ಚಂದ ಮಾಡ್ತಾವ.
0: ಕರೀರಿ ಅವ್ರಿಗೆ, ಜಲ್ದಿ ಕರೀರಿ, ಜಲ್ದಿ ಕರೀರಿ. ಹಾ, ಬಂದ್ರಿ ಬಂದ್ರಿ. ಏನಾತ್ರಿ ಆರಾಮ್ ರಾಜು ಸರ್?
4: ಏನನ್ನೋದು ಮಂಜುನಾಥ, ಸಾಕಾತ್ ನೋಡಪ್ಪ ನನಗಾದ್ರು. ಯಪ್ಪ ದೇವ್ರ, ಹೇಳಕತ್ತೇನೆ ಪಟಾಕ್ಷಿ ಕೊಡ್ತ ತ್ರಾಸ ಏನಂದ್ರೂ ಕೇಳಂಗಿಲ್ಲಪ್ಪ, ಈಗಿನ ಕಾಲದ ಹುಡುಗರ್ ಸಾಕಾಗೈತ್ ನನಗ.
0: ಅಯ್ಯೋ, ನೀವು ಯಾರ ಜೊತೆ ಮಹಾಲಕ್ಷ್ಮಿ ಜೊತೆ ಜಗಳ ಮಾಡತ್ತಿರೋ ಯಾರ ಜೊತೆ?
4: ಏನು ಮಂಚುಡತ್ತ, ಗಾಡಿ ತೊಗೊಂಡು ಬರಾಕತ್ತೇನಿ, ಮೈ ಮೇಲೆ ಪಟಾಕ್ಷಿ ಆರಿಸ್ಬಿಟ್ಟಾರ ನೋಡಿ. ನನ್ನ ಎಂಟಿ ಮಹಾಲಕ್ಷ್ಮಿ ಸಾರಿನಾಗ ನಾಲ್ಕೈದು ಹೋಗಲ್ ಬಿದ್ದಾವ, ಅದಿನ್ನೇನಿಲ್ಲ ಅಂದ್ರೆ ನೆಕ್ಸ್ಟ್ ದೀಪಾವಳಿಗೆ ಇದೇನದವ ಆ ಹೋಳಿಗೆ ಹಾಕೊಂಡು ಹೋಗ್ಬೇಕಾದ. ಎಷ್ಟ 2000 ರೂಪಾಯಿ ಸಾಡಿ ಮಂಚುಣತ್ತ?
5: ಹೌದ್ರಿ ಮಂಚುನಾಥ ಸರ್, ನನ್ನ ಸಾಡಿ ನೋಡ್ರಿ, ಇಲ್ಲಿ ಪಲ್ಲು ನೋಡ್ರಿ. ಅಯ್ಯೋ ದೇವ್ರ,
0: ಅಯ್ಯಯ್ಯೋ, ಏನ್ರಿ ಇದ ಸುಟ್ಟು ಹೋಗಿದ್ರಲ್ಲ.
5: ಆದರೆ ಮಂಜುನಾಥ ಸರ, ಬರುವಾಗ ಪಟಾಕ್ಷಿ ಸರ ನನ್ನ ಮೇಲೆ ಹೋಗ್ದಲ್ರಿ ಮಂಜುನಾಥ ಸರ. ಅಯ್ಯೋ ದೇವ್ರ,
4: ಯಾರು ಹಿಂಗ್ ಮಾಡ್ತಾರೋ ಮಂಜುನಾಥ? ಹಾ, 2000 ರೂಪಾಯಿ ಏ ಸಾರಿ ಬಿಡೋ, 10-15 ಸಾರಿ ತಂದ್ ಹಾಕೇನ್ ಜೀವ ಹೋದ್ರ ಏನ್ ಮಾಡೋದು?
5: ನೀವು ಸಾರಿ 10-15 ತರ್ತೀರಿ, ಬರ್ರಿ ಹೋಗೋಣ ಹೋಗೋಣ ಹೋಗೋಣ.
4: ಯಪ್ಪ ದೇವ್ರ, ಒಂದ್ ಮಾತಿಗೆ ಹೇಳಿದ್ರು ನನಗೆ ಏನೋ ಜೀವನ. ಅಯ್ಯೋ ದೇವ್ರ, ಒಂದ್ ಮಾತಿಗೆ ಹೇಳಿ ನಾವ ಒಂದ್ ಮಾತಿಗೆ ಅಂದ್ರ ಸಾರಿ ಹೋದ್ರ ಹೋಗ್ಲಿ, ಜೀವ ಹೋದ್ರ ನಾ ಏನ್ ಮಾಡ್ಲಿ? ಹಾ, ಹಂಗ ಒಂದ್ ಮಾತಿಗೆ ಇಡ್ಲಿ ಅವ.
0: ಪಟಾಕ್ಷಿ ಯಾರು ನಿಮ್ ಮೇಲೆ ಹೋಗಿದ್ರು?
4: ಏನ್ ಹೇಳೋದ್ ಮಂಜುನಾಥ, ಇದು ಏನೊಂದು ಅಭ್ಯಾಸ ಆಗ್ಬಿಟ್ಟಿತ್ತಪ್ಪ. ಹೆಣ್ಮಕ್ಳು ಇರ್ಲಿ ಯಾರು ಇರ್ಲಿ, ಗಾಡಿ ಮೇಲೆ ಹೋಗೋ ಅವ್ರ ಮೇಲೆ ಪಟಾಕ್ಷಿ ಹೋಗಿತ್ತಾರಪ್ಪ. ಮೊನ್ನೆ ಬೆಳಗಾಂನಾಗ ಒಂದ್ ನ್ಯೂಸ್ ಆತ್ ಗೊತ್ತಲ್ಲ ನಿನಗ?
0: ಎಸ್ ಸ್ನೇಹಿತರೆ, ಬೆಳಗಾಂನಲ್ಲಿ ಒಂದು ನ್ಯೂಸ್ ಅಂದ್ರೆ ಒಂದು ಘಟನೆ ಆಯಿತು. ಪಟಾಕ್ಷಿ ಪಾಪ ಅವ್ರದ್ದು ಒಂದು ಕಣ್ಣಿತ್ತು, ಅವ್ರ ಮೇಲೆ ಪಟಾಕ್ಷಿ ಹೋದ ಇನ್ನೊಂದು ಕಣ್ಣು ಕಳ್ಕೊಂಡ್ರು. ಏನು ಹೇಳೋದು ಬಿಡ್ರಿ
4: ಯಪ್ಪ ದೇವ್ರ, ಇದೊಂದು ನೋಡಪ್ಪ ಪಟಾಕ್ಷಿ ಹೋಗಿದ್ದು, ಮತ್ತೆ ಹತ್ರ ಏನೈತಪ್ಪ ಹಿಮ್ಮತ್ ಕಾಕಾಮ.
3: ಲಡಕಿಯೋ ಕೋ ಬಚಾನ, ಲಡಕಿಯೋ ಕೋ ಇಜ್ಜತ್ ಕರ್ನ, ಏ ಹೋತಾ ಹೈ ಇಜ್ಜತ್ ಮತ್ಲಬ್ ಹಿಮ್ಮತ್ ಕಾ ಕಾಮ್. ಕಿಸಿ ಅವ್ರಿಗೆ ಉಪ್ಪರ್ ಪಟಾಕ್ಷಿ ಫೇಕನೆ ಸೇ ಕಾಹೇ ಕಾ ಹಿಮ್ಮತ್ ಕಾ ಕಾಮ್ ಹೈ ರೇ ಬಬ್ಬಾ.
2: ಅವ್ರೆ ಹಿಮ್ಮತ್ ಕಾ ಕಾಮ್ ಕ್ಯಾ ಹೈ ಮಾಲೂಮ್ ಹೈ, ಪೂರಾ ಕಾ ಪೂರಾ ಖಂಬಾ ಏಕ್ ಇಚ್ಚಿ ಸಾಸ್ ಮೇ ಪೀಕೋ ಚೊಡ್ನೆಗ.
0: ನೀವು ಮತ್ತೆ ಅಲ್ಲೇ ಬಂದ್ರೆ ನೋಡ್ರಿ ಅಪ್ಪ ಆದಿವ್ರೆ. ಅಲ್ಲ ಸ್ನೇಹಿತರೆ, ಇದರಲ್ಲಿ ಏನ್ ಹಿಮ್ಮತ್ ಕಾ ಕಾಮ್? ಹಾ, ಪಟಾಕ್ಷಿ ತೆಗೆದು ಯಾರು ಮೇಲೆ ಹೋಗದ್ರ ಅದು ಏನ್ ಹಿಮ್ಮತ್ ಕಾ ಕಾಮ್?
4: ಪಾ ಮಂಚುನಾಥ, ಆದಿರುವ ಈಗ ಬರವ ನಾನು ನಮಗೆ ಗಾಡಿ ನಿಂದ್ರಿಸಿ ಆ ಹುಡುಗರನ್ನ ಕೇಳಿನಿ ಅಪ್ಪ, ಯಾಕೋ ಏ ಪಟಾಕ್ಷಿ ನನ್ನ ಹೆಂಡತಿ ಮಹಾಲಕ್ಷ್ಮಿ ಮೇಲೆ ಒಗೆತ್ತೀರಿ ಅಂತ. ಅದಕ್ಕೆ ಅವನೇನಂದ, ಇಲ್ಲ ಮಾಮ ನೀವು ರೋಡ್ ಮೇಲೆ ಹೋಗೋದು ನೋಡಿ, ನಿಮ್ಮನ್ನ ನೋಡಿ ಹೋಗ್ದಿಲ್ಲ, ಅದು ಪಟಾಕ್ಷಿಗೆ ಅಗರಬತ್ತಿ ಹಚ್ಚಿದ್ವಿ, ಅದು ಸುಡುಕಿ ನಮ್ಮ ಕೈಯಾಗ ಸುಡುಕಿತ ಮೊದಲು ನಾವು ಒಗೆಯುವಾಗ ನೀವು ಗಾಡಿ ಮದ್ದಿಗೆ ತಂದ್ರಿ ಅಂತ ಹೇಳಕತ್ತ.
5: ತಪ್ಪವ್ರಿ, ಅವ್ರೆಲ್ಲರೂ ಸುಳ್ಳು ಹೇಳಕತ್ತಿರ ಮಂಜುನಾಥ್ ಸರ್. ಅವ್ರ ನಮ್ಮ ಮನೆ ಕಡೆ ಕ್ರಿಕೆಟ್ ಆಡತ್ತಿದ್ರಿ ಮಂಜುನಾಥ್ ಸರ್. ಅವ್ರ ಬಾಲ್ ನನ್ನ ಕಾಜಿಗೆ ಹೊಡಿತ್ರಿ, ನಾನು ಅವ್ರ ಬಾಲ ಕೊಟ್ಟಿಲ್ರಿ, ಅದಕ್ಕೆ ಅವ್ರು ನನ್ನ ಮೇಲೆ ಪಟಾಕ್ಷಿ ಹೋಗಿದ್ರಿ ಮಂಜುನಾಥ್ ಸರ್.
6: ಇದು ಯಾವಾಗ ಆಗಿತ್ತ?
5: ಹಾ, ಒಂದ್ ಎರಡ್ ಮೂರ್ ತಿಂಗಳ ಮೊದ್ಲು ಆಗಿತ್ರಿ. ಅವ್ರ ಹುಡುಗರು ನನಗೆ ಬರಬ್ಬರ್ ಅರಬ್ರಜು, ನಾ ಹೇಳತ್ತೇನೆ ಅವ್ರೀ ಅವ್ರ
4: ನೋಡಿದೆ ಮಂಜುನಾಥ, ಎರಡ್ ಮೂರ್ ತಿಂಗಳ ಮೊದ್ಲಕ್ಕ ನಮ್ಮ ಮನೆ ಕಡೆ ಕ್ರಿಕೆಟ್ ಆಡುವಾಗ ಬಾಲ ನಮ್ಮ ಹೆಂಡತಿ ಮಹಾಲಕ್ಷ್ಮಿ ಕೊಟ್ಟಿಲ್ಲಪ್ಪ, ಕಾಚ ನಮ್ದು ಓಡಿತ, ಬಾಲ್ ಅಕ್ಕಿ ಕೊಟ್ಟಿಲ್ಲ. ಅಕ್ಕಿನ ಜೀವದ ಮೇಲೆ ಇದು ಮಾಡಾಕತ್ರ ನೋಡಪ್ಪ.
6: ಸೇಡ ತಿರಸ್ಕೊಳಕತ್ರಲ್ಲ,
4: ಏನ್ ಮಾಡೋದು ಮಂಜುನಾಥ? ಏನಾರು ಕೈಗೆ ಮುಖಾಗಿ ಸುಟ್ಟಿರ ಪೈಲಾನ ಮುಖ ಬೋತ್ ತರ ಐತಿ ಹೆಂಡತಿ ಮಾಸ ಲಕ್ಷ್ಮಿದ. ಮತ್ ಮುಗಿತ ರಾತ್ರಿ ನನಗ ಆಯ್ತು. ಮತ್
5: ಏನಂದ್ರಿ ನನ್ ಮುಖ? ಅಯ್ಯೋ ದೇವ್ರ, ನನ್ ಮುಖ ಬೋತ್ ತರ ಐತಂದ್ರ
4: ಏ ಹಂಗ ಮಶ್ಕಿರಿ ಹೇಳತನ ಕಾಬಿಡಿ ಐತ್ಲ. ನಗ ನಗ
3: ಮೀ ಮೀ ಮೀ ಹತ್ತು. ಏಕ ಜಮಾನಾ ಥಾ ಲೋಗ ಸಚ್ ಬೋಲ್ತೆ ಥೇ ಔರ್ ಲೋಗೋ ಕೋ ಕಡ್ವಾ ಲಗ್ತಾ ಥಾ. ಆಜ್ಕಲ್ ಕಾ ಜಮಾನೇ ಮೇ ಸಚ್ ಬೋಲ್ನೇ ಕೇ ಬಾದ್ ಹಸಿ ಆತಿ.
5: ಹಾ, ಮತ್ಲಬ್ ಮೇ ಭೂತ ದಿಖ್ತಿ ಹೂ. ಹಾ, ಮತ್ಲಬ್ ಮೇ ಭೂತ ದಿಖ್ತಿ ಹೂ, ಯೇ ಸಚ್ ಹೈ ಔರ್ ಆಪ್ ಲೋಗೋ ಕೋ ಹಸಿ ಆತಿ ಹೈ?
3: ವೋ ಹಮ್ಕೋ ನಹೀ ಮಾಲೂಮ್, ಲೋಗೋ ಕೋ ಮಾಲೂಮ್.
2: ಬೂತ್ ಬೂತ್ ಮೇಲೆ ಒಂದ್ ಹಾಡ್ ಹಾಕ್ರಿ, ಪಟಾಕ್ಷಿ ಬೂತ್ ಮೇಲೆ ಹಾಡ್ ಹಾಕ್ರಿ.
6: ಯಪ್ಪ ದೇವ್ರ, ಪಟಾಕ್ಷಿ ಬೂತ್ ಮೇಲೆ ಏನ್ ಹಾಡಾಕ್ಲಿ
5: ಮಂಜುನಾಥ್ ಸರ್? ನೀವು ಹಂಗ ಹೇಳಾಕತ್ತೀರಿ ಇವ್ರೆಲ್ಲಾರು. ಅಯ್ಯೋ ದೇವ್ರ,
6: ಏ ಮಾಸ್ಕಿರಿ ಮಾಡತ್ತಾರ್ರಿಪ್ಪ. ನಿಮ್ಗೋಸ್ಕರ ಒಂದು ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ವೇನು ಧ್ವನಿ 90.4 FM KLE ಕನಸು ರೈ ರೈ ರೈ ರೈಟ್.
5: ಮಂಜುನಾಥ್ ಸರ್, ಇದೇನ್ ಇನ್ನು ನಿಮ್ಮೊಂದಿಗೆ ನಾವು ಎಕ್ಸ್ಪ್ರೆಸ್ ಅಲ್ರಿಪ್ಪ, ಇದು ಹಾಸ್ಯನಲ್ಲ.
6: ಓಕೆ ಓಕೆ ಓಕೆ, ನಿಮ್ಮೊಂದಿಗೆ ನಾವು ಅಲ್ಲ, ಇದು ಹಾಸ್ಯ ಅನ್ನಲು ಕಾರ್ಯಕ್ರಮದಲ್ಲಿ ಹಾಡನ್ನ ಕೇಳಿ ಮಜಾ ಮಾಡಿ.

0: ಇಳಿದಾಯಿದ್ರೆ ಅವೇನ್ ಉದ್ವನಿ 90.4 FM KLE ಕನಸು. ಸ್ನೇಹಿತರೆ, ಫಟಾಕ್ಷಿ ಅವರ ಸಾರಿ ಮೇಲೆ ಬಿದ್ದು ಸಾರಿಯಲ್ಲಿ ಎರಡು ಹೋಲ್. ಏನ್ ಮಾಡುದ್ರಿಪ್ಪ, 2000 ಸಾರಿ ಹೋದ್ರೆ ಹೋಗ್ಲಿ, ಇನ್ನು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಏನಾದ್ರು ಆಗಿದ್ರ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಈಗ ನಮ್ಮ ಆರಾಮ್ ರಾಜು ಸರ್ ಬ್ರೇಕ್ ನ ಮುಂಚೆ ಅಂದ್ರೆ ಹಾಡು ಹತ್ತಿತ್ ನೋಡ್ರಿ, ಅವಾಗ ಹೇಳಕತ್ತಿದ್ರಿಪ್ಪ ಈ ಫಟಾಕ್ಷಿ ಫಟಾಕ್ಷಿ ಫಟ ಏನ್ರದ ಡೈಲಾಗ್ ಏನದ ನೀವು ಹೇಳಿದ ಡೈಲಾಗ್ ಹೇಳಿ ನೋಡನ್ರಿ.
1: ಮಂಚುನಾಥ, ಏ ದೇವ್ರಪ್ಪ, ಎಲ್ಲರೂ ಹೇಳ್ತಾರ ಪ್ರಾಣಾಯಾಮ ಮಾಡ್ಬೇಕ ಜೀವಕ್ಕೆ ಚಲೋ. ಈಗ ಗಣಪತಿ ಪಪ್ಪ ಮನ್ಯಾಗ ಬಂದಾರಪ್ಪ ಮಂಚುನಾಥ, ಪಟಾಕ್ಷಿ ಹೊಡೆದ ಕೂಡ್ಲೇ ಇದು ನಮ್ದ ವಾಯು ಪ್ರದೂಷಣ ಆಕೈತಿ ನೋಡಿದ್ವಿ. ಅಯ್ಯಯ್ಯೋ, ಆ ಥರ ಆಗೇನಾರು ಪ್ರಾಣಾಯಾಮ ಮಾಡಿದ್ರ ಯಮ ನಿನಗ ಕಾಣಿಸ್ತಾನ ನೋಡಪ್ಪ ಮಂಚುನಾಥ. ಹಾ, ಪ್ರಾಣಾಯಾಮ ಕೇಳೋ ಥರ ದಿಸ್ತಾ ಯಮ ಬಾಬಾ ಎವಡ ಕಾಯ್ ಮಾಡ್ತಟ್ಟೆ ವಾರ ಗಿಡ ಎವಡ ಖರಾಬ್ ಜಾಲೈತರ ಅಮಿ
2: ಕುಟ್ಟಿ ಮಂಚು ಮಂಜುನಾಥ್ ಸರ್ ಪಟಾಕ್ಷಿ ಲಾವ ಪಟಕ್ ದಿಸಿ ಜಾವ ಪಟಾಕ್ಷಿ ಲಾವ ಪಟಕ್ ದಿಸಿ ಜೌನ್ ತಾಕ. ಈ ಏಕ ಅಸು ಗೋಷ್ಟ ಆಹೆ ಬಘ, ಪಟಾಕ್ಷಿ ಮಾರಾಯಚ ತೆ ಸಂಪ್ರದಾಯ ಆಹೆ ಖರ, ಕುಠಲಾಹಿ ಸಂಪ್ರದಾಯ ವಾತಾವರಣ ಖರಾಬ್ ಕರಾ ಮನನ್ ಸಂಗತ ನಾಹಿ, ತ್ಯಾಸಟಿ ಮಂಟ ಪಟಾಕ್ಷಿ ಲಾವ ಪಟಕ್ ದಿಸಿ ಜೌನ್ ತಾಕ.
0: ಬರಬರ ಬಲ್ಲ ಮಗ, ಕರೆಕ್ಟ್ ಹೇಳಿದ್ರಲ್ರಿ.
1: ಹಾ ಮತ್ತ ಇನ್ನೇನೋ ಮಂಜುನಾಥ, ಪಟಾಕ್ಷಿ ಹಾಕ್ಷಿ ಎರಡೂ ಅಂದ ನೋಡಪ್ಪ ಮಂಜುನಾಥ, ಏನಂದ್ರೂ ಜನರಿಗೆ ಗೊತ್ತಾಗಂಗಿಲ್ಲ. ನಮ್ಮ ಸಂಪ್ರದಾಯ ಐತಿ ಖರೆ, ಯಾವುದು ಸಂಪ್ರದಾಯ ವಾತಾವರಣ ಮತ್ತು 4 ಮಂದಿಗೆ ತ್ರಾಸ ಕೊಡ್ರಿ ಅಂತ ಹೇಳಂಗಿಲ್ಲ
3: ಮಂಜುನಾಥ್ ಸರ್. ಹೌದ್ರಿಪ್ಪ, ಈಗ ನಾವು ರೋಡ್ ಮೇಲೆ ಬರುವಾಗ ಎಲ್ಲರೂ ಪಟಾಕ್ಷಿ ಹೊಡೆಯಕತ್ತಿದ್ರಿ ಮಂಜುನಾಥ್ ಸರ. ಆ ಪಟಾಕ್ಷಿ ಹೊಡೆದಾದ ಕೂಡಲೇ ಅದು ಏನು ಹವಾ ಬರ್ತೈತೆ ನೋಡ್ರಿ. ಅಯ್ಯಯ್ಯೋ, ಓ ಮೈ ಗಾಡ್, ಹಾಕ್ಷಿ ಹಾಕ್ಷಿ ಹಾಕ್ಷಿ.
0: ನಿಮ್ಗೇನಾತ್ರಿಪ್ಪ
3: ಮಂಜುನಾಥ್ ಸರ್ ಬಂದಿ ಹಾಕ್ಷಿ.
0: ಏ ಇವ್ರಿಗೆ ಏನಾತ್ರಿ
1: ಮಂಜುನಾಥ, ಪಟಾಕ್ಷಿ ಹವಾ ಹಾಕಿಂದ ಎಲ್ಲ ತಗೊಂಡ ಪಟಾಕ್ಷಿ ಹಾಕ್ಷಿ ಎರಡು ಒಂದಾಗ್ಬಿಟ್ಟೈತೆ. ಅದಕ್ಕೆ ಅನ್ನತ್ತೇನೆ ನಮ್ಮ ಸ್ನೇಹಿತರಿಗೆ, ಪಟಾಕ್ಷಿ ಎವಡೋ ವಾಜಪನ್ನಾಗ ಹಾಕಿ ಹಾಕ್ಷಿ ಹಾಕ್ಷಿ ಕರತ್ ಬಸಾಯಿಸ ಬಗ ಈ ಕಡೆ ಮಾಜಿ ಬೈಕು. ಏ ಶುಂಠಿ ಚಾ ತಗೊಂಡ್ ಬರ. ಏ ಶುಂಠಿ ಚಾ
3: ಬೇಡ ಬೇಡ, ನನಗ ಮಂಚ ಸೂಪ್
1: ನೋಡಿಕೆ ಮಂಚುನಾಥ. ನಿನಗೇನು ಬೇಕಪ್ಪ?
2: ನನಗೊಂದು ಗೋಬಿ ಮಂಚೂರಿಯನ್, ಮಲ ಏಕ ಪಿಜ್ಜಾ,
4: ವೆಲ್ಕು ಒಂದು ಕಂಬ.
0: ಯಪ್ಪ ದೇವ್ರ, ಏ ಕಂಟ್ರೋಲ್ ಆರಾಮ್ ರಾಜು ಸರ್, ನೀನು ಆರ್ಡರ್ ಮಾಡಬೇಡ. ಶುಂಠಿ ಚಾ ಕುಡಿದ್ರಿ, ಏನು ಮಂಚಾವ್ ಸೂಪ್ ಎಲ್ಲ ಕುಡಿತೀರಿ ನೀವು ಮಹಾಲಕ್ಷ್ಮಿಯವ್ರೆ?
3: ಮಂಜುನಾಥ್ ಸರ್ ನನಗ ಬೇಕಲ್ರಿ, ನೀವೇ ಹಾಕ.
0: ಏ ಕಂಟ್ರೋಲ್ ಕೊಂಡ್ರು, ನೀವು ಪೈಲ ಖರ್ಚು ತಗೊಂಡು ಹೋಗ್ರದಾಗ. ಅಯ್ಯೋ ದೇವ್ರ
1: ಮಂಜುನಾಥ್ ನೋಡಿದ್ಯಾ ಎಷ್ಟ ತ್ರಾಸ ಐತ್ ಏಂಟಿ ಮಹಾಲಕ್ಷ್ಮಿ, ವಯಸ್ಸಾಗಿಲ್ಲ ಇನ್ನೂ. ಹಾ, ವಯಸ್ಸಾಗೋದು ಏನ್ ಮಾಡುದ, ಅದಕ್ಕ ಪಟಾಕ್ಷಿ ಈಜಿಕೊಟ್ಟು ಹಾಕ್ಷಿ ನೋಪ. ಏನೋಪ ಮಂಜುನಾಥ್ ಸಾಕಾಯ್ತ.
0: ಸ್ನೇಹಿತರೆ ಸ್ನೇಹಿತರೆ ಸ್ನೇಹಿತರೆ, ಪಟಾಕ್ಷಿ ಈಜಿಕೊಲ್ ಟು ಹಾಕ್ಷಿ ನೋಡ್ರಲ್ ನಮ್ಮ ಪಾಪ ಮಹಾಲಕ್ಷ್ಮಿ ಮೇಡಮ್ ಅಲ್ಲಿ ಹೋದ್ರ. ಏ ತಗೊಂಡ್ ಬರ್ರಿ ಅವ್ರಿಗೆ ಖರ್ಚಿಪ್ ಖರ್ಚಿಪ್ ಕೊಡ್.
1: ಏ ಅಕ್ಕಿನ ಮುಖ ಖರ್ಚಿಪ್ ಏನಿಲ್ಲ, ಒಂದ್ ದೊಡ್ಡ ಅವೆಲ್ಲ ಕೊಡ, ಇಲ್ಲಾಂದ್ರೆ ಚಾದರ ಕೊಡ.
3: ಏನಂದ್ರಿ, ನಾನು ಎಲ್ಲ ಕೇಳತ್ತೀನಿ
1: ಎಲ್ಲ ಕೇಳಕತ್ತವ ಮಶ್ಕಿರಿ ಮಣ್ಯೋ. ಏ ಮಂಚುನಾಥ್ ಹಾಡ ಹಾಡ ಚಕ್ಕಿಗೋಸ್ಕರ.
0: ಓ ದೇವ್ರ, ನೀವು ಗಪ್ ಖರ್ಚಿ ಹೋಯಿರ್ಲ. ಸ್ನೇಹಿತರೆ, ಸೂಪರ್ ಹಿಟ್ ಆದ ಗೀತೆನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು.

0: ಹೋಗಬೇಕು.
1: ಅಕ್ಷಿ, ಅಯ್ಯೋ ಮಂಜುಣ್ಣ ಸರ್, ನನಗಂಚು ಮಟ ನನ್ನ ನೆಗಡಿನ ಹಾಗೆ ಇದ್ರಿಪ್ಪ. ಅಕ್ಷಿ
0: ಯಪ್ಪ ದೇವ್ರ, ಅಕ್ಷಿ ಅನ್ನುವಾಗ ಅತ್ರಾಗ ಪಟಾಕ್ಷಿ ಬರೋದೇ ನೋಡ್ರಿ, ಪಟಾಕ್ಷಿ.
1: ಏನು ಹೇಳ್ಬಿಡ್ರಿ ಮಂಜುನಾಥ್ ಸರ, ಪಟಾಕ್ಷಿ ಒಂದ ನಿಮಿಷ ಎರಡು ನಿಮಿಷ ಹಸ್ತಾರ್ರಿ, ಆದ್ರೆ ನಿಮ್ಗೆ ಗೊತ್ತೈತ್ರಿ, ಡಾಕ್ಟರ್ಗಳು ಹೇಳ್ತಾರ ಪಟಾಕ್ಷಿ ದುಗಟ್ ಅಪ್ಲ ಶರೀರ ಮದಿಗೆ ಎಲ್ಲತ್ತರ ನೈ ನೈ ಮುಂಚೆ 3 ಮೈನಸ್ ಆತ್ನೈತೆ. ಹಾ, 2 ಸೆಕೆಂಡ್ 3 ಸೆಕೆಂಡ್ ಚಾ ಪಟಾಕ್ಷಿ ಮೀ ಫೋಡ್ತೋ ತೇಚ ದುಗಟ್ ಅಮ್ಚಾ ಶರೀರ ಮದಿರ್ ಹತ. ಅಕ್ಷಿ
2: ಏ ನೀ ಶುಂಠಿ ನೀರ ಗರಂ ಮಂಜುನಾಥ್ ಅಕ್ಕಿ ಹೇಳು ಮಾರಾಯ, ಮಂಚ ಸೂಪ ಬೇಕಂತ ಹಾಕಿನ್ ಬಾಯಾಗ.
0: ನೀವು ಸಿಟ್ ಮಾಡಬೇಡ್ರಿ, ತರಿಸ್ ನಾನು ರೊಕ್ಕ ಕೊಡ್ತೀನಿ.
2: ಏ ರೊಕ್ಕದ ಏ ಮಾರಾಯ ಮಂಜುನಾಥ, ಕಿಡ್ನಿ ವಿಕೋನ ಐಫೋನ್ ದೇಲೋಯ್ ಮಣಿ ತಿಲ ಏಕ ಮಂಚ ಸೂಪ್ ದೇಲ ಹೋತೆ ಮಂಜೆ ಮೀ ಕಸಲ ನವರಾರೇ ಬಾಬಾ ತೂ ಏಕ ತಿಲ ಕಾಯ್ ಮಾಡಲ್ಲೋ. ಏ ಎಷ್ಟಿದ್ರೂ ನಮ್ಮ ಹಿರಿಯರು ಏನು ಹೇಳಾರ, ಶುಂಠಿ ಚಾ ಕೊಡಿದ್ರೆ ಎಲ್ಲ ಕರಕ್ತದ ನೋಡದ.
0: ಎಲ್ಲಿ ಹೋಗಿ ನಾನು ತಲೆ ಬಡ್ಕೊಳ್ಳಿ. ಏ ಮಸ್ ಲಕ್ಷ್ಮಿ ಮೇಡಮ್, ಅವ್ರು ಚಾ ಕುಡಿದು ಸರ್, ನಾ ನಿಮ್ಮ ಮಂಚ ಸೂಪ್. ಹಾಂ ಓಕೆ,
1: ಥ್ಯಾಂಕ್ ಯು.
0: ಯಪ್ಪ ದೇವ್ರ, ನಿಮ್ದೆಲ್ಲ ದಹಿ ಬೀಳಾದೈತೆ ಹೊರಗೆ ತೆಗಿರೋದನ್ನೆಲ್ಲ.
1: ಅಯ್ಯೋ ಮಂಜುನಾಥ್ ಸರ್, ಅದು ಏನಿಲ್ಲ, ನನ್ನ ಉಗಳ್ರಿ. ಅಯ್ಯೋ ದೇವ್ರ,
0: ಯೋಪ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ರಿ. ಆ ಸ್ನೇಹಿತರೆ ನೋಡ್ರಿ ಎಷ್ಟು ಸಮಸ್ಯೆಗಳು ಆಗ್ತಾವೆ ಇಲ್ಲೇ ನಮ್ಮ ಸ್ಟುಡಿಯೋನಲ್ಲಿ ನಮ್ಮ ಮಸ್ ಲಕ್ಷ್ಮಿ ಮೇಡಮ್ ಮೇಲೆ. ಪಟಾಕ್ಷಿ ಯಾರು ಒಗೆದ್ರು, ಆ ಒಗೆಯುವಾಗ ಅವ್ರಿಗೆ ಅನ್ಸಿರ್ಬೋದು ನೋಡಿಲಿ ಪಟಾಕ್ಷಿ ಒಗೆತಾನೆ. ಆದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಾ, ನಿಮ್ಮನ್ನ ನೋಡಿ ಚಿಕ್ಕ ಮಕ್ಕಳು ಫಾಲೋ ಮಾಡ್ತಾರ, ಅಲ್ಲಿ ಪಟಾಕ್ಷಿ ಹೊಡೆದಿದ್ದಕ್ಕೆ ಒಬ್ಬ ಅವ್ರ ಕೈ ಪುಡಿ ಆಗೈತೆ, ಹೌದಲ್ರಿ ಮಸ್ ಲಕ್ಷ್ಮಿ ಅವ್ರೆ?
1: ಹೌದ್ರಿ, ನಮ್ಮ ಮನಿ ಬಾಜುಕ ಒಬ್ಬವ್ರ ಸಣ್ಣ ಮಗು ಇದಾನ್ರಿ, ಒಂದ ಪಟಾಕ್ಷಿ ಪಾಪ ಕೈಯಾಗಿ ಇಟ್ಕೊಂಡ್ರಿ, ಅವ್ರ ತಂಗಿ ಆ ಕಡೆ ಅಗರಬತ್ತಿ ತಗೊಂಡು ಬಂದಳ್ರಿ ಮಂಜುನೇಶ್ವರ, ಅಗರಬತ್ತಿ ತಗೊಂಡು ಬಂದ.
0: ನೀವು ಮಾತಾಡಕ್ ಆಕೇತನಿಲ್ಲ.
1: ಇಲ್ರಿ ಒಂದು ನಿಮಿಷ, ಅಗರಬತ್ತಿ ತಗೊಂಡ್ ಬಂದಳ್ರಿ, ಅವ ಹುಡುಗ ಪಟಾಕ್ಷಿ ಕೈಯಾಗಿ ಇಟ್ಕೊಂಡನ್ರಿ. ಹಾ, ಅವ್ರ ಅವ ಏನೋ ಕರೆದದ್ದಕ್ಕ ಆ ಹುಡುಗ ಮುಖ ಅಕ್ಕಡೆ ಮಾಡ್ಯಾನ್ರಿ, ಈಕೆ ಅಗರಬತ್ತಿ ಹಚ್ಚಾಳ್ರಿ, ಹೇಳ್ಬೇಕೇನಿಲ್ರಿ. ಅಯ್ಯೋ ಕೈಯಾಗ ಹೊಡಿತ್ರಿಪ್ಪ ಪಟಾಕ್ಷಿ ಅವ ಮಗು, ಅಯ್ಯಯ್ಯೋ ಅವ್ನ ಕೈ ಎಲ್ಲ ಉಬ್ಯಾವ್ ನೋಡ್ರಿ ಮಂಚಿನ ಹೆಚ್ಚರ,
0: ಕೈಯೆಲ್ಲ ಮತ್ತ ಅವನಿಗೆ ಕೈ ನುಸಿರು, ಅದ ಏನದ ಪೂರ ಕಲರ್ ಇದಾಗಿರ್ಬೋದಲ್ಲ.
2: ಏನ್ ಹೇಳೋದ್ ಬಿಡಪ್ಪ ಮಂಜುನಾಥ, ಸಿಲ್ವರ್ ಕಲರ್ ಆಗ್ಬಿಟ್ಟೈತ ಅವ್ನ ಚಾಂದಿ ಕಿ ದಾಲ್ ಪರ ಸೋನೆ ಕಾ ಮೋರ್ ಇಸ್ಕ ಹಾತ್ ಹೋಗಿಯ ಚಾಂದಿ ಕಾ ಮೋರ್ ರೀ ಬಾಬಾ.
3: ಓಯ್ ರೀ ಮಂಜುನಾಥ್ ಸರ್, ಏಕ್ ತು ವೋ ಹಾತ್ ಮೇ ಪಟಾಕ್ಷಿ ಫುಟ್ನೆ ಕೆ ಬಾದ್ ಕ್ಯಾ ಬೋಲೂ, ಉಸ್ಕಾ ಹಾತ್ ಪೂರಾ ಲಡ್ಡು ಪಟ್ಲೋ ವೈಸಾ ಸೂಜ್ಕೋ ಗಯಾ ತಾ ದೇಖೋ.
0: 20 ರೂಪಾಯಿ 30 ರೂಪಾಯಿ ಸರ ನಾವು ತಗೊಂಡು ಬಂದ ನಮ್ಮ ಮಕ್ಳಿಗೆ ಕೊಡ್ತೀವಿ. ಏ ಸ್ನೇಹಿತರೆ, ದೊಡ್ಡವ್ರನ್ನ ಮಾಡೋದನ್ನ ನೋಡಿ ಸಣ್ಣ ಮಕ್ಳು ಚಿಕ್ಕ ಮಕ್ಳನ್ನು ಫಾಲೋ ಮಾಡ್ತಾರ. ಕೈಯಾಗಿಂದ ಒಗೆಯುವಾಗಿ ಪಾಪ ಅಕ್ಕಿ ತಂಗಿ ಅಕ್ಕಡ ಅವ್ರಿಗೆ ಬಡ್ದಿರ್ಬೋದಲ್ಲ.
1: ಅಯ್ಯೋ ಮಂಜುನಾಥ್ ಸರ, ನೀವು ಏನ್ ಹೇಳ್ತೀರಿ, ಅವ್ರ ತಂದೆ ತಾಯಿ ಓಡಿ ಬಂದ್ರಿಪ್ಪ ಬರಫ್ ಎಲ್ಲ ತಗೊಂಡ್ ಬಂದ್ರ, ಆದ್ರೂ 2-3 ದಿನ ಪಾಪ ಕೈ ಉಬ್ಬಿದ್ರಿ ಪಾಪ.
0: ಸ್ನೇಹಿತರೆ ಇದ್ರ ಬಗ್ಗೆನು ಕಾಳಜಿ ತಗೋಬೇಕು, ಕೈಯಲ್ಲಿ ಪಟಾಕ್ಷಿ ಎಸು ಅದೇನ್ ಮಜಾ ಬರ್ತದೆ ನೋಡಿಪ್ಪ, ಕಾಯ್ ಮಜಾ ಏನಾರತೆ ಚಾತ.
2: ಏನ್ಚಾ ಫ್ಯೂಚರ್ ಪನ್ ತಸಾಚ ಹೋನಾರ, ಭವಿಷ್ಯ ಫೇಕಾಲೇತೀನಿ, ಜಸ ಜಸ ಪಟಾಕ್ಷಿ ಹಾತಾತ್ನ ಫೇಕಾಲೇತ್ನೆ ತೇಂಚ ಭವಿಷ್ಯ ಪನ್ ತೇಂಚ ಹಾತಾತ್ನ ಫೇಕೂನ್ ಟಾಕಾಲೇತೀನಿ ಮಂಜುನಾಥ, ಭವಿಷ್ಯ ಆಮ್ಚಾ ಹಾತಾತ್ನ ಖರ ಹೇ ಕ್ಷಣ ತರ ಆಯ್ನೆ, ನಮ್ಮ ಫ್ಯೂಚರ್ ನಮ್ ಕೈಯಾಗಿಲ್ಲ ಮಂಜುನಾಥ, ಆದ್ರೆ ಈ ಕ್ಷಣ ಐತ್ಲಾ, ಈ ಕ್ಷಣನಾಗ ನಾವು ಎಲ್ಲಾ ಖರಾಬ್ ಮಾಡ್ಕೋತೋದ್ರ ಮತ್ತು ಇನ್ಯೇನು ಉಳಿತು ಮಾರಾಯ,
0: ಇನ್ನೇನು ಉಳಿತು ಮತ್ತೆ ಇನ್ನೇನು ಉಳಿದಿಲ್ಲು, ಯಾಕಂದ್ರೆ ಸಮಯ ಮುಗಿತಲ್ಲ ನೋಡ್ರಿ.
2: ಯಪ್ಪ ಹೌದಪ್ಪ, ಹ್ಮ್ ನಡಿ ನಡಿ ನಡಿ, ಏ ನಡಿ ಮಾಸ್ಟರ್, ಹೆಂಡತಿ ಮಾಸ್ ಲಕ್ಷ್ಮಿ ಬಾ, ನಿನಗ ಶುಂಠಿ ಚಾ ಕೊಡಿಸ್ತೇನೆ ಬಾ ಬಾ.
1: ಮಂಜುನಾಥ್ ಸರ್, ನೀವು ಮಂಚಾವಸು ಮಂಚಾವಸು ಮಂಜುನಾಥ್ ಸರ್
0: ಕುಡಿಸ್ತೇನೆ ತಗೋರಿಪ್ಪ. ಏನು ಮರ್ಯಂಗಿಲ್ರಿಪ್ಪ ಇವ್ರ,
1: ನಾವ್ ನಾವ್ ಏನು ಮನರಂಗಿಲ್ಲ ಮಂಜುನಾಥ್ ಸರ್, ನಾವು ಜಲ್ದಿ ನಮಗ್ ಮಂಚಾವಸು ಬೇಕ ನೋಡ್ರಿ. ಆಯ್ತಾ,
0: ಆಯ್ತು ತಗೋರಿಪ್ಪ, ಹೋಗ್ರಿ ನೀವ ಈಗ ಮಂಚಾವ ಸೂಪ್ ನಿಮ್ಗೆ ಆಮೇಲೆ ಪೈಲ ಶುಂಠಿ ಶಾ ಕುಡೀರಿ, ಹೋಗ್ರಿಪ್ಪ ಇಲ್ಲಿಂದ. ಹಾ ಯಾವಾಗ ನೋಡ್ರಿ ಹಾಕ್ಷಿ
1: ಬಾಯ್ ಬಾಯ್ ಮಂಜುನಾಥ್, ಹಾಕ್ಷಿ ಬಾಯ್ ರೀಪ್ಪ.
0: ಅಯ್ಯೋ ಹೋಗ್ರಿ ಹೋಗ್ರಿ, ಆರಾಮ ರಾಜು ಒಯ್ರಿ ಜಲ್ದಿ.
3: ತ್ಯಾಸಟಿ ಮಂಜುನಾಥ್ ಸರ್ ಓಲ್ಯಾಮಯ್ ಲಗ್ನ ಕರುಂ ಬಗ ಕಳ್ತಾಯ್, ಏಕ್ ಐಶಾ ಲಡ್ಡು ಹೈ ಜೋ ಖಾಯಾ ವೋ ಭೀ ಪಚ್ತಾಯ, ಜೋ ನಹಿ ಖಾಯಾ ವೋ ಭೀ ಪಚ್ತಾಯ.
0: ತುಮೇ ತುಮ್ಸ ಲೆಕ್ಚರ್ ಬಂದ್ ಕರ. ಆಲ್ ರೈಟ್ ಇದ್ರೆ ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ನಮ್ಮ ಮಾಸ್ ಲಕ್ಷ್ಮಿ ಅವರಿಗೆ ಆಗಿದೆ ಹಾಕ್ಷಿ, ಯಾಕಂದ್ರೆ ಬಹಳಷ್ಟು ಪಟಾಕ್ಷಿದಿಂದ ಆಗಿದೆ ಅವರಿಗೆ ಹಾಕ್ಷಿ. ನಡೀರಿ ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ಸೋಮವಾರ ಸಿಗೋಣಂತ ಹೇಳ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನ
1: ಹಾಕ್ಷಿ.
0: ಯಪ್ಪ ನನಗೂ ಆಯ್ತ್ರಿಪ್ಪ, ಏ ಶುಂಠಿ ಚಾ ಇನ್ನೊಂದು ಆರ್ಡರ್ ಮಾಡ್ರಿ. ಆಲ್ ರೈಟ್ ಬಾಯ್ ಬಾಯ್ ಬಾಯ್ ಬಾಯ್ ಸ್ನೇಹಿತರೆ ಬಾಯ್.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಜಾಣ ಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಹೊಸ ವರ್ಷದ ಹಾರೈಕೆಗಳು. ಹೊಸ ವರ್ಷ ನಿಮಗೆ ಸದಾ ಹೊಸ ವಿಷಯವನ್ನ ಹೊಸ ಅರಿವನ್ನ ಮೂಡಿಸಲಿ ಎಂದು ಜಾಣ ಸುದ್ದಿ ಹಾರೈಸುತ್ತಿದೆ. ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 1 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
2: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ ನಾಲ್ಕು ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ. ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ, ಮಿದುಳೆ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾ
3: वेणुधोनी 90.4 FM KLE गणसूबे आप ट्यून है और अभी हम सुनेंगे ऑल इंडिया रेडियो के सहयोग से प्रस्तुत होने वाले न्यूज़.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036 2, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: केले अकॅडमी ऑफ हायर एज्युकेशन अँड रिसर्च, केली स्कूल ऑफ म्युझिक घेऊन आले आहे लहान मुलांसाठी समर कॅम्प. एज लिमिट असेल 7-15 वर्षापर्यंत, ज्यामध्ये तुम्ही सिंगिंग, तबला, हार्मोनियम आणि भरतनाट्यम शिकू शकता. येत्या 4 मे पासून 15 दिवसांसाठी हा कोर्स सुरू होतोय. वेळ असेल 3 ते 6 पर्यंत. फीज असणार आहे 500 रुपये. स्थळ: केली स्कूल ऑफ म्युझिक, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.

0: जेली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಜಾಣ ಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಹೊಸ ವರ್ಷದ ಹಾರೈಕೆಗಳು. ಹೊಸ ವರ್ಷ ನಿಮಗೆ ಸದಾ ಹೊಸ ವಿಷಯವನ್ನ ಹೊಸ ಅರಿವನ್ನ ಮೂಡಿಸಲಿ ಎಂದು ಜಾಣ ಸುದ್ದಿ ಹಾರೈಸುತ್ತಿದೆ. ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 1 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
2: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ ನಾಲ್ಕು ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ. ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ, ಮಿದುಳೆ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾದ ಜೆಲ್ಲಿ ಇರುತ್ತವೆ. ಆ ಜೆಲ್ಲಿಯಲ್ಲಿ ಅಲ್ಲಲ್ಲಿ ಜೀವಕೋಶಗಳು ಹುದುಗಿಕೊಂಡಿರುತ್ತವೆ. ಕೆಲವು ಜೀವಕೋಶಗಳು ಬಾಹುಗಳಂತೆಯೂ ಕೆಲವು ಜೀರ್ಣಾಂಗದಂತೆಯೂ ಜೋಡಿಸಿಕೊಂಡಿರುತ್ತವೆ. ಈ ವಿವಿಧ ಅಂಗಗಳನ್ನು ಒಟ್ಟಾಗಿಸುವ ನರತಂತುಗಳು ಇರುತ್ತವೆ. ಆದರೆ ಈ ನರತಂತುಗಳಿಗೆ ನಿರ್ದೇಶ ನೀಡುವಂತಹ ಕೇಂದ್ರ ಅಂಗ ಅರ್ಥಾತ್ ಮಿದುಳು ಎನ್ನುವುದು ಇರುವುದಿಲ್ಲ. ಸಣ್ಣ ನೊಣೆಯ ತಲೆಯಲ್ಲಿಯೂ ಒಂದಿಷ್ಟು ನರಗಳು ಒಟ್ಟಾಗಿ ಮಿದುಳಿನಂತೆ ಕೆಲಸ ಮಾಡುವುದುಂಟು. ಆದರೆ ಅಂಬಲಿ ಮೀನು ಹಾಗೂ ಸ್ಪಂಜು ಜೀವಿಗಳಂತಹ ಪ್ರಾಣಿಗಳಲ್ಲಿ ನರಕೋಶಗಳು ಇಡೀ ಮೈಯಲ್ಲಿ ಹರಡಿರುವ ಜಾಲವಾಗಿರುತ್ತವೆ ಅಷ್ಟೇ. ನಿದ್ರೆ ಎನ್ನುವುದನ್ನು ಸಾವಿಗೂ ಹೋಲಿಸಲಾಗುತ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ನಿದ್ರೆಯಂತಹ ಸಾವನ್ನು ಪಡೆ ಎಂದು ಓದುಗನಿಗೆ ಒಂದೆಡೆ ಹಾರೈಸಿದ್ದಾರೆ. ಅಂದರೆ ಎಲ್ಲ ಚಟುವಟಿಕೆಗಳು ನಿಂತಹ ಶವದಂತಹ ಸ್ಥಿತಿ ಇದು ಎಂಬುದು ನಂಬಿಕೆ. ವಾಸ್ತವದಲ್ಲಿ ಸಾವಿನ ಸಮಯದಲ್ಲಿ ನಿಂತಂತೆ ನಿದ್ರೆಯ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ನಿಲ್ಲುವುದಿಲ್ಲ. ಮಿದುಳು ಇನ್ನೂ ಎಚ್ಚರವಾಗಿರುತ್ತದೆ. ಹೃದಯ, ಶ್ವಾಸಕೋಶ ಮೊದಲಾದ ಅಂಗಗಳು ನಿಧಾನವಾಗಿಯಾದರೂ ನಡೆಯುತ್ತಲೇ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಮನುಷ್ಯರಲ್ಲಿ ನಿದ್ರೆ ಎಂದರೆ ಮಂಚದ ಮೇಲೆ ಮಲಗುವುದು. ಪ್ರಾಣಿಗಳು ಎಲ್ಲವೂ ಹೀಗೆ ನಿದ್ರಿಸುವುದಿಲ್ಲ ಎನ್ನುವುದು ತಿಳಿದ ವಿಷಯವೇ. ಒಂಟೆ, ಕುದುರೆಗಳು ನಿಂತಂತೆಯೇ ಕಣ್ಣು ಮುಚ್ಚಿ ನಿದ್ರಿಸಬಲ್ಲವು. ನಾಯಿಗಳು ನಿದ್ರಿಸುವಾಗಲೂ ಕಣ್ಣನ್ನು ಅರೆತೆರೆದೇ ಇರುತ್ತವೆ. ಹಕ್ಕಿಗಳಂತೂ ಹಾರುವಾಗಲೂ ಕೆಲವೊಮ್ಮೆ ತೂಕಟ್ಟಿಸುತ್ತವಂತೆ. ಕೆಲವು ಪ್ರಾಣಿಗಳು ರಾತ್ರಿ ನಿದ್ರಿಸುತ್ತವೆ ನಮ್ಮಂತೆ. ಇನ್ನು ಕೆಲವು ಬಾವಲಿ ಗೂಬೆಗಳಂತೆ ಹಗಲು ನಿದ್ರಿಸುತ್ತವೆ. ನಿದ್ರೆಯ ಈ ಕಾಲವನ್ನು ದೇಹದೊಳಗಿರುವ ಜೈವಿಕ ಗಡಿಯಾರ ಎನ್ನುವ ಕಾಲಾಂತರದಲ್ಲಿ ಮರಳುವ ಚಟುವಟಿಕೆಗಳು ನಿರ್ದೇಶಿಸುತ್ತವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ನಿದ್ರೆಯನ್ನು ವಿಜ್ಞಾನಿಗಳು ಎರಡು ಬಗೆಯಲ್ಲಿ ವಿವರಿಸುತ್ತಾರೆ. ಮೊದಲನೆಯದು ಚಟುವಟಿಕೆಗಳ ಆಧಾರದ ಮೇಲೆ. ನಿದ್ರೆಯ ವೇಳೆ ಹೆಣದಂತೆ ಬಿದ್ದುಕೊಂಡಿರುವುದು. ನಡೆದಾಟ ಓಟಾಟಗಳೆಲ್ಲವೂ ನಿಲ್ಲುತ್ತವೆ. ಕೇವಲ ನಾಡಿ ಬಡಿತ ಹಾಗೂ ಉಸಿರಾಟವಷ್ಟೇ ನಡೆಯುತ್ತಿರುತ್ತವೆ. ಅವು ಕೂಡ ಎಚ್ಚರದ ಸ್ಥಿತಿಯಲ್ಲಿರುವಷ್ಟು ವೇಗವಾಗಿ ಘಟಿಸುವುದಿಲ್ಲ. ಎರಡನೆಯದು ನರಮಂಡಲದ ಚಟುವಟಿಕೆ. ಸಾಮಾನ್ಯವಾಗಿ ನರಗಳು ಯಾವುದೇ ಸಂವೇದನೆಗೊಳಗಾದಾಗ ಚುರುಕಾಗಿ ಪ್ರತಿಕ್ರಿಯಿಸುತ್ತವೆ. ಮುಳ್ಳು ಚುಚ್ಚಿದಾಗ ಥಟ್ಟನೆ ಕೈ ಹಿಂದೆ ಸರಿಯುತ್ತದೆ. ನಿದ್ರೆಯ ವೇಳೆಯಲ್ಲಿ ಈ ಪ್ರತಿಕ್ರಿಯೆಗಳು ಬಹಳ ನಿಧಾನವಷ್ಟೇ ಅಲ್ಲ, ಮುಳ್ಳು ಚುಚ್ಚಿದರೂ ಎಚ್ಚರವಾಗದ ಸ್ಥಿತಿಯೂ ಇರುತ್ತದೆ. ಅರ್ಥಾತ್ ನರಮಂಡಲವನ್ನು ಎಚ್ಚರಿಸಲು ಬೇಕಾದ ಸಂವೇದನೆಗಳು ಸಾಮಾನ್ಯಕ್ಕಿಂತಲೂ ಹೆಚ್ಚು ತೀವ್ರ ಅಥವಾ ಬಲವಾಗಿರಬೇಕು. ಹಾಗೆಂದರೆ ಮಾತ್ರ ನಿದ್ರೆ ಎಂದು ಹೇಳಬಹುದು. ಈ ಅಂಶಗಳನ್ನೇ ಇಟ್ಟುಕೊಂಡು ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಇದೆಯೇ ಎನ್ನುವುದು ಆಪಲ್ಬಾಮ್ ತಂಡದ ಆಶಯವಾಗಿತ್ತು. ಇದಕ್ಕಾಗಿ ಇವರು ಆಯ್ದುಕೊಂಡದ್ದು ಸಮುದ್ರದಲ್ಲಿ ಬಹಳಷ್ಟು ಸಮಯ ತೇಲುತ್ತಾ ಕಾಲ ಕಳೆಯುವ ಅಂಬಲಿ ಮೀನುಗಳನ್ನು. ಇವು ಅಗತ್ಯ ಬಿದ್ದಾಗ, ಅಂದರೆ ಹಾರಾಟವನ್ನು ಹುಡುಕಲು ಅಥವಾ ಬೆಳಕನ್ನು ಹುಡುಕುವಾಗಷ್ಟೇ ತಮ್ಮ ಮೈಯನ್ನು ಹಿಂಡಿ ನೀರನ್ನು ದೂಡಿ ಮುಂದೆ ಚಿಮ್ಮುತ್ತವೆ, ಈಜು ಸಾಗುತ್ತವೆ. ಇಂತಹ ಯಾವುದೇ ಸಂವೇದನೆಗಳು ಇಲ್ಲದಿದ್ದಾಗ ತೇಲುತ್ತಾ ಅಲೆಗಳು ಕೊಂಡೊಯ್ದ ಕಡೆಗೆ ಸಾಗುತ್ತವೆ. ಜೀವ ಪ್ರಪಂಚದಲ್ಲಿ ಮೊದಲು ಹುಟ್ಟಿದ ಜೀವಿಗಳು ಇವು ಎನ್ನುವ ನಂಬಿಕೆ. ಇವುಗಳ ನರಕೋಶಗಳಲ್ಲಿರುವ ಪ್ರೋಟೀನ್ಗಳು ಹಾಗೂ ನರ ಸಂಕೇತಗಳನ್ನು ಸಾಗಿಸುವ ರಾಸಾಯನಿಕಗಳ ರಚನೆಯು ಬಹಳ ಮೂಲ ಸ್ವರೂಪದ್ದಾಗಿರುತ್ತದೆ. ಹೀಗಾಗಿ ಇವುಗಳಲ್ಲಿ ನಿದ್ರೆ ಇದೆ ಎಂದಾದರೆ ನರಗಳಲ್ಲಿ ಅದರ ಮೂಲ ಯಾವುದು ಎಂಬುದು ತಿಳಿಯಬಹುದು. ಅಷ್ಟೇ ಅಲ್ಲ, ನಿದ್ರೆ ಎನ್ನುವ ವಿದ್ಯಮಾನ ಪ್ರಾಣಿಗಳಲ್ಲಿ ಯಾವ ಯುಗದಲ್ಲಿ ಹುಟ್ಟಿತು ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆಂದು ಯೋಚಿಸಿದ ಆಪಲ್ಬಾಮ್ ತಂಡ ರಾತ್ರಿ ಹೊತ್ತು ನಿದ್ರಿಸುವ ಒಂದು ಅಂಬಲಿ ಮೀನು ಹಾಗೂ ಬೆಳಗಿನ ಜಾವ ನಿದ್ರಿಸುವ ಅಂಬಲಿ ಮೀನುಗಳನ್ನು ಅಧ್ಯಯನ ಮಾಡಿತು. ಕಣ್ಣು, ಉಸಿರಾಟ, ಹೃದಯ ಮತ್ತು ಮಿದುಳು ಇಲ್ಲದ ಈ ಜೀವಿಗಳಲ್ಲಿ ನಿದ್ರೆಯನ್ನು ಗುರುತಿಸುವುದು ಹೇಗೆ ಎನ್ನುವುದು ಮೊದಲ ಪ್ರಶ್ನೆ. ಈ ಜೀವಿಗಳು ಸಾಮಾನ್ಯವಾಗಿ ಬಲೂನ್ ಉಬ್ಬಿ ತಗ್ಗಿದಂತೆ ಉಬ್ಬಿ ಕುಗ್ಗುತ್ತಿರುತ್ತವೆ. ಇದು ಸಾಮಾನ್ಯ ಚಟುವಟಿಕೆ. ಈ ಚಟುವಟಿಕೆ ನಿದ್ರೆಯ ಸಮಯದಲ್ಲಿ ಕಡಿಮೆ ಇರಬಹುದು ಎಂದು ತರ್ಕಿಸಿದ ವಿಜ್ಞಾನಿಗಳು ರಾತ್ರಿಯೂ ಚಿತ್ರಗಳನ್ನು ತೆಗೆಯುವ ಇನ್ಫ್ರಾರೆಡ್ ಕ್ಯಾಮರಾಗಳನ್ನು ಬಳಸಿ ಈ ಜೀವಿಗಳ ಮಿಡಿತವನ್ನು ಗುರುತಿಸಿತು, ಲೆಕ್ಕ ಹಾಕಿತು. ಆಪಲ್ಬಾಮ್ ತಂಡ ಅಧ್ಯಯನ ಮಾಡಿದ ರಾತ್ರಿ ನಿದ್ರಿಸುವ ಅಂಬಲಿ ಮೀನಿನ ಹೆಸರು ಕ್ಯಾಸಿಯೋಪಿಯಾ ಆಂಡ್ರೋಮೀಡಾ. ಇದು ರಾತ್ರಿ ನಿದ್ರಿಸುವ ಅಂಬಲಿ ಮೀನು. ಮತ್ತೊಂದು ನೆಮೆಟೋಸ್ಟೆಲ್ಲಾ ವೆಕ್ಟೆನ್ಸಿಸ್ ಎನ್ನುವ ಸಿ ಅನಿಮೋನೆ. ಇವನ್ನು ಆಂಡ್ರೋಮೀಡಾ ಮತ್ತು ವೆಕ್ಟೆನ್ಸಿಸ್ ಎನ್ನೋಣ. ಆಂಡ್ರೋಮೀಡಾವಂತೆ ವೆಕ್ಟೆನ್ಸಿಸ್ ತೇಲುತ್ತಾ ಬದುಕುವುದಿಲ್ಲ. ಅದು ಸಾಗರದ ತಳದಲ್ಲಿ ಅಥವಾ ಬಂಡೆಗಲ್ಲುಗಳಿಗೆ ಅಂಟಿಕೊಂಡು ಬದುಕುತ್ತದೆ, ಆದರೆ ಅದವು ಅವಿರತವಾಗಿ ಮಿಡಿಯುತ್ತಿರುತ್ತದೆ. ಈ ಎರಡೂ ಜೀವಿಗಳ ಮಿಡಿತದ ವಿಡಿಯೋಗಳನ್ನು ಕಂಡಾಗ ತಿಳಿದದ್ದು ಆಂಡ್ರೋಮೀಡಾದ ಮಿಡಿತ ಹಗಲು ರಾತ್ರಿಯೂ ಒಂದೇ ತರನಾಗಿದ್ದದ್ದು ಅಚ್ಚರಿ ತಂದಿತ್ತು. ಅದು ಪ್ರತಿ ನಿಮಿಷಕ್ಕೆ 32-36 ಬಾರಿ ಮಿಡಿಯುತ್ತಿತ್ತು. ರಾತ್ರಿಯ ವೇಳೆ ಮಾತ್ರ ಮಿಡಿತ ಕಡಿಮೆ ಇರುತ್ತಿತ್ತು. ರಾತ್ರಿಯೂ ಅದು ಮಿಡಿಯುತ್ತಿದ್ದರಿಂದ ಆಂಡ್ರೋಮೀಡಾ ನಿದ್ರಿಸುತ್ತದೆಯೇ ಎನ್ನುವ ಪ್ರಶ್ನೆ ಎದುರಾಯಿತು. ಆಪಲ್ಬಾಮ್ ತಂಡ ಇದಕ್ಕಾಗಿ ಆಂಡ್ರೋಮೀಡಾದ ನರತಂತುಗಳ ಪ್ರತಿಕ್ರಿಯೆಯ ವೇಗವನ್ನು ಅಳೆದು ನೋಡಿತು. ಇವುಗಳ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಗಣಿಸಿದಾಗ ಒಂದು ವಿಶೇಷ ತಿಳಿಯಿತು. 32 ಕಡಿಮೆ ಮಿಡಿತ 3 ಹೆಚ್ಚು ಕಾಲ ಇರುವ ಸಂದರ್ಭದಲ್ಲಿ ಆಂಡ್ರೋಮೀಡಾಗಳು ಬೆಳಕಿಗೆ ಬಹಳ ನಿಧಾನವಾಗಿ ಪ್ರತಿಕ್ರಿಯಿಸುತ್ತಿದ್ದವು. ಅಂದರೆ ಅವು ನಿದ್ರಿಸುತ್ತಿವೆ ಎಂದರ್ಥವಷ್ಟೇ. ಅವುಗಳಲ್ಲಿ ಪ್ರತಿ 24 ಈ ನಿದ್ರಾವಸ್ಥೆ ಮರಳು ಕಳೆಯುತ್ತಿತ್ತು. ಥೇಟ್ ನಮ್ಮ ಜೈವಿಕ ಗಡಿಯಾರಗಳು ರಾತ್ರಿ ನಮಗೆ ನಿದ್ರೆ ತರಿಸುವಂತೆ. ಅಷ್ಟೇ ಅಲ್ಲ, ಹಗಲಿನ ವೇಳೆಯಲ್ಲಿಯೂ ಒಮ್ಮೊಮ್ಮೆ ಅವು ನಿಧಾನವಾಗಿ ಮಿಡಿಯುತ್ತಿದ್ದವು. ಅಂದರೆ ಆಂಡ್ರೋಮೀಡಾಗಳಲ್ಲಿ ಹಗಲು ರಾತ್ರಿಯ ಅಥವಾ ಬೆಳಕು ಕತ್ತಲೆಯ ಅವಧಿಗಳು ನಿದ್ರೆಯನ್ನು ಉಂಟು ಮಾಡುತ್ತವೆ ಎಂದು ಆಪಲ್ಬಾಮ್ ತೀರ್ಮಾನಿಸಿದ್ದಾರೆ. ಇದೇ ರೀತಿಯ ಪ್ರಯೋಗವನ್ನು ವೆಕ್ಟೆನ್ಸಿಸ್ ಮೇಲೂ ನಡೆಸಲಾಯಿತು. ಸದಾ ತಮ್ಮ ಬಾಹುಗಳನ್ನು ಅಲ್ಲಾಡಿಸುವ ಈ ಜೀವಿಗಳು ಕೆಲವೊಮ್ಮೆ ಬಾಹುಗಳನ್ನು ಅಲ್ಲಾಡಿಸುವುದಿಲ್ಲ. 8 ಹೆಚ್ಚು ಕಾಲ ಅವು ಹೀಗೆ ಬಾಹುಗಳನ್ನು ಅಲ್ಲಾಡಿಸದೇ ಇದ್ದಾಗ ನಿದ್ರಾವಸ್ಥೆ ತಲುಪಿವೆ ಎನ್ನಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ಅವುಗಳ ಮೇಲೆ ಬೆಳಕು ಚೆಲ್ಲಿದಾಗ ವೆಕ್ಟೆನ್ಸಿಸ್ನ ಪ್ರತಿಕ್ರಿಯೆಗಳು ನಿಧಾನವಾಗಿದ್ದವು. ಅಂದರೆ ಈ ಸಮಯದಲ್ಲಿ ಅವುಗಳಲ್ಲಿ ಎಚ್ಚರ ಕಡಿಮೆ ಎಂದಾಯಿತು. ಈ ಸ್ಥಿತಿ 36 ಮರಳು ಕಳೆಯುತ್ತಿತ್ತು. 22 ಕಾಲ ಚಟುವಟಿಕೆಯಿಂದ ಇರುವ ಇವು 12 ಕಾಲ ನಿದ್ರಿಸುತ್ತಿದ್ದವು. ಮಿದುಳೇ ಇಲ್ಲದ ಇವುಗಳಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಆಪಲ್ಬಾಮ್ ತಂಡ ಈ ಜೀವಿಗಳ ನರಕೋಶಗಳಲ್ಲಿ ನಡೆಯುವ ರಾಸಾಯನಿಕ ವಿದ್ಯುತ್ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿತು. ವಿಶೇಷವಾಗಿ ತಳಿ ರಾಸಾಯನಿಕವಾದ ಡಿಎನ್ಎಯನ್ನು ರಿಪೇರ್ ಮಾಡುವ ಚಟುವಟಿಕೆಗಳು ನಿದ್ರಾವಸ್ಥೆಯಲ್ಲಿ ಹೆಚ್ಚಿದ್ದವು ತೋರಿದೆ. ನಿದ್ರಾವಸ್ಥೆಯಲ್ಲಿ ಎರಡೂ ಜೀವಿಗಳಲ್ಲಿ ಈ ಚಟುವಟಿಕೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತಂತೆ. ಸಾಮಾನ್ಯವಾಗಿ ಡಿಎನ್ಎಯಲ್ಲಿ ಆಗುವ ದೋಷಗಳು ಜೀವಕೋಶಗಳು ವಿಭಜಿಸುವಾಗ ಸರಿಹೋಗುತ್ತವೆ. ಆದರೆ ನರಕೋಶಗಳು ವಿಭಜಿಸುವುದಿಲ್ಲ. ಬಹುಶಃ ಈ ಕಾರಣದಿಂದಾಗಿಯೇ ಅವುಗಳಲ್ಲಿ ಕಾಣಿಸಿಕೊಂಡ ದೋಷಗಳನ್ನು ಸರಿಪಡಿಸುವುದಕ್ಕಾಗಿಯೇ ನಿದ್ರಾವಸ್ಥೆ ಹುಟ್ಟಿರಬೇಕು ಎಂಬುದು ಆಪಲ್ಬಾಮ್ ಅವರ ತರ್ಕ. ಈ ತರ್ಕಕ್ಕೆ ಕಾರಣವೂ ಉಂಟು. ನಿದ್ರೆಗೆಟ್ಟ ಜೀವಿಗಳಲ್ಲಿ ಡಿಎನ್ಎ ದೋಷಗಳು ನಿದ್ರಿಸುತ್ತಿದ್ದವುಗಳಲ್ಲಿ ಇದ್ದದಕ್ಕಿಂತಲೂ ಹೆಚ್ಚಿದ್ದವು. ಮಿದುಳೇ ಇಲ್ಲದ ಜೀವಿಗಳಲ್ಲಿ ನಿದ್ರೆ ಇರುವುದು ಅದು ಡಿಎನ್ಎ ದುರಸ್ತಿಗೆ ತಳುಕೊಂಡಿರುವುದು ವಿಶೇಷವೇ. ಏಕೆಂದರೆ ಡಿಎನ್ಎಯಲ್ಲಿ ಆಗುವ ದೋಷಗಳು ಮುಪ್ಪನ್ನು ಖಾಯಿಲೆಯನ್ನು ತರುತ್ತವೆ ಎಂಬುದು ಈಗ ಸಿದ್ಧವಾದ ಸಂಗತಿ. ಅಂದರೆ ನಿದ್ರೆ ಎನ್ನುವುದು ಮುಪ್ಪನ್ನು ನಿಧಾನಿಸಲು ವಿಕಾಸವಾದ ವ್ಯವಸ್ಥೆ ಇರಬೇಕು. ಮುಂದಿನ ಸಂಶೋಧನೆಗಳು ಈ ಬಗ್ಗೆ ಅರಿವು ಮಾಡಬಹುದು.

0: చురుకు చురుకు.
1: ಇರುವೆಯನ್ನು ತಿನ್ನುವ ನೊಣವೊಂದರ ಎರಡು ಪ್ರಭೇದಗಳು ಹೊಸದಾಗಿ ಪತ್ತೆಯಾಗಿವೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಬಗೆಯ ನೊಣಗಳು ಭಾರತದಲ್ಲಿ ಕಂಡುಬಂದಿವೆ. ವಿಜ್ಞಾನಿಗಳು ಮೆಟಡಾನ್ ಎಂಬ ಕುಲದವು ಎನ್ನುವ ಈ ನೊಣಗಳಲ್ಲಿ ಒಂದನ್ನು ಜನನಿಬಿಡವಾದ ದೆಹಲಿಯ ತೋಟಗಳಲ್ಲಿಯೂ, ಮತ್ತೊಂದನ್ನು ಪಶ್ಚಿಮಘಟ್ಟದ ಕಾಡುಗಳಲ್ಲಿಯೂ ಗುರುತಿಸಲಾಗಿದೆ. ಮೆಟಡಾನ್ ಘೋರ್ಪಡೈ ಎನ್ನುವ ನೊಣ ದೆಹಲಿಯ ಬಳಿ ಕಂಡುಬಂದಿದೆ. ಇದೇ ಬಗೆಯ ಆದರೆ ರೋಮಗಳು ತುಸು ಕಪ್ಪಾಗಿರುವ ಮೆಟಡಾನ್ ರೀಮೇರಿ ತಮಿಳುನಾಡಿನ ಸಿರುವಾಣಿ ಬೆಟ್ಟಗಳಲ್ಲಿ ಕಾಣಸಿಕ್ಕಿದೆ. ಇವೆರಡೂ ನೊಣಗಳು ಇರುವೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಒಡೆದು ಹೊರಬಂದ ಹುಳು ಅಥವಾ ಲಾರ್ವಾಗೆ ಇರುವೆಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳೇ ಭೋಜನ. ಹೀಗಾಗಿ ಈ ನೊಣಗಳನ್ನು ಹೂವು, ಎಲೆಗಳು ಅಥವಾ ಇನ್ಯಾವುದೇ ಆಹಾರ ಮೂಲಗಳ ಬಳಿ ಕಾಣುವುದು ಅಪರೂಪ. ಇವುಗಳ ಲಾರ್ವಗಳಿಗೆ ಇರುವೆಗಳ ಮೊಟ್ಟೆಯಷ್ಟೇ ಆಹಾರವಾಗಿರುವುದರಿಂದ ಇರುವೆಗಳ ನಾಶದೊಟ್ಟಿಗೆ ಈ ನೊಣಗಳು ನಾಶವಾಗಿ ಬಿಡಬಹುದು.
2: ಯುದ್ಧದ ಅನುಕೂಲಗಳು. ಯುದ್ಧ ಎಂದರೆ ಸಾವು ನೋವು ಎಂದಷ್ಟೇ ಗೊತ್ತು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವ ನಾಣ್ಣುಡಿ ಇಂದಿಗೂ ಪ್ರಸ್ತುತ. ಏಕೆಂದರೆ ಯುದ್ಧಗಳ ಸಂದರ್ಭದಲ್ಲಿ ನಡೆಯುವ ಹಲವು ಸಂಶೋಧನೆಗಳು ಯುದ್ಧದ ಅನಂತರವೂ ಅನುಕೂಲಿಯಾಗಿ ಉಳಿಯುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ನಾಟಿಲಸ್ ಪತ್ರಿಕೆ ಪಟ್ಟಿ ಮಾಡಿರುವ 6 ಸಂಶೋಧನೆಗಳು. ಸುಮಾರು 100 ವರ್ಷಗಳಿಗೂ ಹಿಂದೆ ನಡೆದಿದ್ದ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧಕ್ಕೆಂದು ಸಿದ್ಧಪಡಿಸಿದ ಈ ಶೋಧಗಳು ಇಂದು ಎಲ್ಲಾ ಕಡೆಯೂ ಬಳಕೆಯಲ್ಲಿವೆ, ಸಾರ್ವಜನಿಕರಿಗೆ ನೆರವಾಗುತ್ತಿವೆ. ನಾವು ನಿತ್ಯವೂ ಬಳಸುವ ಗೊಬ್ಬರ ಇದರಲ್ಲಿ ಒಂದು. ಪೊಟ್ಯಾಷಿಯಂ ಹಾಗೂ ಅಮೋನಿಯಂ ನೈಟ್ರೇಟುಗಳನ್ನು ರಾಸಾಯನಿಕ ಗೊಬ್ಬರವನ್ನಾಗಿ ಈಗ ಬಳಸುತ್ತಿದ್ದೇವಷ್ಟೇ. ಇವು ಹಸಿರು ಕ್ರಾಂತಿಗೂ ನೆರವಾದಂತಹ ರಾಸಾಯನಿಕಗಳು. 100 ವರ್ಷಗಳ ಹಿಂದೆ ಇವುಗಳ ಬಳಕೆ ಸೀಮಿತವಾಗಿತ್ತು. ಏಕೆಂದರೆ ಇವುಗಳನ್ನು ಕೇವಲ ನೈಸರ್ಗಿಕ ಮೂಲದಿಂದಷ್ಟೇ ಪಡೆಯಬೇಕಿತ್ತು. ಈ ಮೂಲಗಳು ಬಹಳ ಕಡಿಮೆಯಿದ್ದವು. ಯುರೋಪಿನ ಹಲವು ರಾಷ್ಟ್ರಗಳು ದಕ್ಷಿಣ ಅಮೆರಿಕದ ಬಳಿ ಇದ್ದ ಗುವಾನೋ ದ್ವೀಪಗಳಲ್ಲಿ ಹಕ್ಕಿಗಳು ಹಾಕಿದ್ದ ಹಿಕ್ಕಿಗಳ ಗುಡ್ಡೆಗಳನ್ನು ಹೊತ್ತು ತಂದು ಈ ರಾಸಾಯನಿಕಗಳನ್ನು ತಯಾರಿಸುತ್ತಿದ್ದವು. ಗೊಬ್ಬರದ ಜೊತೆಗೆ ಇವನ್ನು ಸಿಡಿಮದ್ದುಗಳಲ್ಲಿಯೂ ಬಳಸಲಾಗುತ್ತಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾದಾಗ ಯುದ್ಧದಲ್ಲಿ ತೊಡಗಿದ್ದ ಜರ್ಮನಿಗೆ ಈ ರಾಸಾಯನಿಕ ದೊರೆಯದಂತೆ ಫ್ರಾನ್ಸ್ ಮತ್ತು ಇಂಗ್ಲೆಂಡು ಕಾದುಕೊಂಡವು. ಆಗ ಜರ್ಮನಿಯ ರಾಸಾಯನಿಕ ವಿಜ್ಞಾನಿ ಫ್ರಿಟ್ಸ್ ಹೇಬರ್ ಸಂಗಡಿಗ ರಾಬರ್ಟ್ ಬಾಷ್ ಜೊತೆಗೂಡಿ ಗಾಳಿಯಲ್ಲಿರುವ ನೈಟ್ರೋಜನ್ನಿಂದ ಅಮೋನಿಯಾವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ. ಇದುವೇ ಮುಂದೆ ಬಾಂಬ್ ತಯಾರಿಸಲು ಬೇಕಾದ ಅಮೋನಿಯಂ ನೈಟ್ರೇಟು ಹಾಗೂ ರಸಗೊಬ್ಬರವನ್ನು ತಯಾರಿಸುವ ಯೂರಿಯಾದ ತಯಾರಿಕೆಗೆ ಮೂಲವಾಯಿತು. ಜರ್ಮನಿ ಸಾಕಷ್ಟು ಬಾಂಬುಗಳನ್ನು ತಯಾರಿಸಲು ಶಕ್ತವಾಗಿದ್ದರಿಂದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ರೇಡಿಯೋದ ಆವಿಷ್ಕಾರವಾಗಿತ್ತು. ಆದರೆ ಅದರ ಬಳಕೆ ಇನ್ನೂ ಸೀಮಿತವಾಗಿತ್ತಷ್ಟೇ. ಹಾಗೆಯೇ ಯುದ್ಧಕ್ಕಿಂತಲೂ ಮುನ್ನವೇ ವಿಮಾನಗಳ ಆವಿಷ್ಕಾರವೂ ಆಗಿತ್ತು. ಆದರೆ ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದು ಮೊದಲನೆಯ ವಿಶ್ವಯುದ್ಧದ ಸಂದರ್ಭದಲ್ಲಿ. ಅದರ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇಂದು ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಿರುವ ನಾಗರಿಕ ವಿಮಾನಗಳು ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದರಿಂದ ಸಾಧ್ಯವಾದವು ಎಂದರೆ ತಪ್ಪೇನಿಲ್ಲ. ಯುದ್ಧದ ವೇಳೆ ಶತ್ರುಪಾಳೆಯಗಳ ಮೇಲೆ ಬಾಂಬ್ ಸಿಡಿಸಲು ವಿಮಾನಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆದರೆ ವಿಮಾನದಲ್ಲಿದ್ದ ಪೈಲಟ್ಟುಗಳಿಗೆ ಎತ್ತ ಹಾರಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವ ದಿಸೆ ತೋರುವ ಮಾರ್ಗ ಇರಲಿಲ್ಲ. ವಿಮಾನ ಹತ್ತುವ ಮೊದಲೇ ಎಲ್ಲ ನಿರ್ದೇಶಗಳನ್ನು ನಿಖರವಾಗಿ ನೀಡಬೇಕಾಗುತ್ತಿತ್ತು. ಹಾದಿ ತಪ್ಪಿದರೆ ಮರಳಿ ಬರುವುದು ಕಷ್ಟವಾಗುತ್ತಿತ್ತು. ಈ ನಿಟ್ಟಿನಲ್ಲಿ ರೇಡಿಯೋ ವಿಮಾನಗಳಿಗೆ ನಿರಂತರವಾಗಿ ನಿರ್ದೇಶಗಳನ್ನು ನೀಡಲು ನೆರವಾಯಿತು. ಕಚೇರಿಯಲ್ಲಿ ಕುಳಿತು ವಿವಿಧ ವಿಮಾನಗಳಿಗೆ ಸೂಚನೆಗಳನ್ನು ತಲುಪಿಸುವ ಕೆಲಸ ಆರಂಭವಾಯಿತು. ಇದೇ ವ್ಯವಸ್ಥೆ ಅನಂತರ ನಾಗರಿಕ ವಿಮಾನಗಳ ಮೇಲೆ ಕಣ್ಣಿಟ್ಟು ಅವುಗಳಿಗೆ ದಿಕ್ಕು ತೋರಿಸುವ ವ್ಯವಸ್ಥೆ ಆಯಿತು. ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹೀಗೆ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರಗಳು ಹುಟ್ಟಿಕೊಂಡವು. ವಿಮಾನಯಾನ ಸುಗಮವಾಯಿತು. ಮೊಬೈಲ್ ಎಕ್ಸ್ರೇ ಕೇಂದ್ರಗಳು ಕೂಡ ಯುದ್ಧದ ಕೊಡುಗೆಯೇ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಮೇರಿ ಕ್ಯೂರಿ ಎಕ್ಸ್ರೇ ಹಾಗೂ ವಿಕಿರಣಗಳ ಅಧ್ಯಯನ ನಡೆಸುತ್ತಿದ್ದಳು. ಯುದ್ಧದಲ್ಲಿ ಬಹಳಷ್ಟು ಸೈನಿಕರ ಮೂಳೆ ಮುರಿಯುತ್ತಿತ್ತು. ಅದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡುವುದು ಅಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಮೇರಿ ಪುಟ್ಟದೊಂದು ಎಕ್ಸ್ರೇ ಯಂತ್ರವನ್ನು ಆಂಬ್ಯುಲೆನ್ಸ್ನಲ್ಲಿಟ್ಟು ಯುದ್ಧಭೂಮಿಗೆ ಕೊಂಡೊಯ್ದಳು. ಅಲ್ಲಿಯೇ ನೇರವಾಗಿ ಗಾಯಾಳುಗಳ ಎಕ್ಸ್ರೇ ತೆಗೆದುಕೊಡಲು ಪ್ರಾರಂಭಿಸಿದಳು. ಈ ಕೆಲಸದಲ್ಲಿ ಅವಳ ಮಗಳು ಐರೀನ್ ಕ್ಯೂರಿ ಕೂಡ ನೆರವಾಗಿದ್ದಳು. ಐರೀನ್ ಕ್ಯೂರಿಗೂ ಅನಂತರ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಎನ್ನುವುದು ಗಮನಾರ್ಹ. ಈ ಇಬ್ಬರು ನೊಬೆಲ್ ವಿಜೇತೆ ಮಹಿಳೆಯರ ಸಾಹಸದಿಂದಾಗಿ ಮೊಬೈಲ್ ಎಕ್ಸ್ರೇ ಯಂತ್ರಗಳು ಆವಿಷ್ಕಾರವಾದವು. ಯುದ್ಧದ ಸಂದರ್ಭದಲ್ಲಿ ಆಗುವ ಆವಿಷ್ಕಾರಗಳೆಲ್ಲವೂ ಒಂದೋ ಶಸ್ತ್ರ ಇಲ್ಲವೇ ವೈದ್ಯಕ್ಕೆ ಸಂಬಂಧಿಸಿದವೇ ಆಗಬೇಕಿಲ್ಲ. ಉದಾಹರಣೆಗೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಧರಿಸುವ ಸ್ಯಾನಿಟರಿ ಪ್ಯಾಡುಗಳು. ಇವುಗಳ ಕಲ್ಪನೆ ಮೂಡಿದ್ದು ಯುದ್ಧದ ಸಂದರ್ಭದಲ್ಲಿಯೇ ಎಂದರೆ ವಿಚಿತ್ರ ಎನ್ನಿಸಬಹುದು. ಯುದ್ಧದಲ್ಲಿ ಗಾಯಾಳುಗಳಿಂದ ಸುರಿಯುವ ರಕ್ತವನ್ನು ಒರೆಸಲು ಹಾಗೂ ಗಾಯದಿಂದ ರಕ್ತ ಸೋರದಂತೆ ತಡೆಯುವ ಬತ್ತೆ ಬೇಕಿತ್ತು. ಅರ್ನೆಸ್ಟ್ ವೆಹ್ಲರ್ ಎನ್ನುವ ಅಮೆರಿಕನ್ ಉದ್ಯಮಿ ಕಾಗದ ತಯಾರಿಸುತ್ತಿದ್ದ. ಈತ ಜರ್ಮನಿ ಆಸ್ಟ್ರಿಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲೊಂದು ಹೊಸ ಬಗೆಯ ನಾರನ್ನು ಕಂಡ. ಆ ನಾರು ಸಾಧಾರಣ ಕಾಗದ ಅಥವಾ ಹತ್ತಿಯ ನಾರಿಗಿಂತ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತಿತ್ತು. ಇದರಿಂದ ತಯಾರಿಸಿದ ಕಾಗದ ಕೊಳೆಯನ್ನು ಒರೆಸಲು ಅನುಕೂಲಿ ಎಂದು ಕಂಡುಕೊಂಡ ಮೆಹ್ಲರ್ ಅದನ್ನು ತಯಾರಿಸಲು ಆರಂಭಿಸಿದ. ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಶುಶ್ರೂಷೆ ನಡೆಸುತ್ತಿದ್ದ ದಾದಿಗಳಿಗೆ ರಕ್ತ ಒರೆಸಲು ಬತ್ತೆ ಬೇಕಿತ್ತು. ಮೆಹ್ಲರ್ನ ಬತ್ತೆ ಅದಕ್ಕೆ ಉಪಯುಕ್ತ ಎನ್ನಿಸಿತು. ಇದರಿಂದ ಬ್ಯಾಂಡೇಜ್ ಕಟ್ಟುತ್ತಿದ್ದರು. ಅದೇ ವೇಳೆ ತಮ್ಮ ಮುಟ್ಟಿನ ಸಮಯದಲ್ಲಿಯೂ ರಕ್ತವನ್ನು ಹೀರಿಡಲು ಇದನ್ನು ಗುಟ್ಟಾಗಿ ಬಳಸಲು ಆರಂಭಿಸಿದರು. ಹೀಗಾರಂಭವಾಯಿತು ಸ್ಯಾನಿಟರಿ ಪ್ಯಾಡುಗಳ ಬಳಕೆ. ಮುಂದೆ ಇದರಲ್ಲಿ ಇನ್ನಷ್ಟು ಸುಧಾರಣೆಯಾಯಿತು ಎನ್ನುವುದು ಚರಿತ್ರೆ. ಇದೀಗ ಸ್ಯಾನಿಟರಿ ಪ್ಯಾಡುಗಳನ್ನು ಶಾಲೆಗಳಲ್ಲಿಯೂ ವಿತರಿಸಲಾಗುತ್ತಿದೆ. ಮೆಹ್ಲರ್ನ ಕಾಗದವೇ ಮುಂದೆ ಹೋಟೆಲ್ಗಳಲ್ಲಿ ನೀಡುವ ಪೇಪರ್ ನ್ಯಾಪ್ಕಿನ್ ಹಾಗೂ ಮುಖ ಒರೆಸಲು ಬಳಸುವ ಕ್ಲೀನೆಕ್ಸ್ ಕಾಗದವಾಗಿಯೂ ರೂಪುಗೊಂಡಿತು. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ದೀಪದ ಅಡಿಯಲ್ಲಿ ಮಲಗಿಸುವುದನ್ನು ಕಂಡಿದ್ದೀರಷ್ಟೇ. ಇದು ಕೂಡ ಯುದ್ಧದ ಕೊಡುಗೆಯೇ ಎಂದರೆ ಅಚ್ಚರಿಪಡಬೇಕಿಲ್ಲ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯ ಮಕ್ಕಳಲ್ಲಿ ರಿಕೆಟ್ಸ್ ಎನ್ನುವ ರೋಗ ವ್ಯಾಪಕವಾಗಿ ಕಂಡುಬಂದಿತ್ತು. ಇದಕ್ಕೆ ಕಾರಣ ಆಗ ಗೊತ್ತಿರಲಿಲ್ಲವೆನ್ನಿ, ಈಗ ಇದು ವಿಟಮಿನ್ ಡಿಯ ಕೊರತೆಯಿಂದಾಗಿ ಆಗುತ್ತದೆ ಎಂದು ತಿಳಿದಿದೆ. ರಿಕೆಟ್ಸ್ನಿಂದಾಗಿ ಮಕ್ಕಳಲ್ಲಿ ಮೂಳೆ ಮುರಿತ ಹೆಚ್ಚಿತ್ತು. ಇಂತಹ ಮಕ್ಕಳ ಚರ್ಮ ಸಾಮಾನ್ಯಕ್ಕಿಂತಲೂ ಪೇಲವವಾಗಿದೆ ಎಂದು ಜರ್ಮನಿಯ ವಿಜ್ಞಾನಿ ಕರ್ಟ್ ಹಲ್ಸಿನ್ಸ್ಕಿ ಕಂಡುಕೊಂಡ. ಚರ್ಮ ಕಂದಾಗುವಂತೆ ಮಾಡಬಹುದೇ ಎಂದು ಪ್ರಯತ್ನಿಸಿದ. ಮಕ್ಕಳನ್ನು ಪಾದರಸ ಬಳಸಿದ ದೀಪಗಳ ಬೆಳಕಿಗೆ ಒಡ್ಡಿದ. ಮಕ್ಕಳ ಚರ್ಮದಲ್ಲಿ ಬಣ್ಣ ಕೂಡಿತು. ಜೊತೆಗೆ ರಿಕೆಟ್ಸ್ ಖಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಹೀಗೆ ಹುಟ್ಟಿತು ಸನ್ ಲ್ಯಾಂಪ್ ಎನ್ನುವ ಉಪಕರಣ. ಇದನ್ನು ಅನಂತರ ಮೂಳೆ ಮುರಿದ ಸೈನಿಕರ ಚಿಕಿತ್ಸೆಯಲ್ಲಿಯೂ ಬಳಸಲಾಯಿತು. ಹೀಗೆ ಯುದ್ಧ ಬಾಂಬುಗಳಲ್ಲದೆ ಇತರ ಉಪಯುಕ್ತ ವಸ್ತುಗಳನ್ನು ನೀಡಿದೆ. ಆದರೆ ಈ ಶೋಧಗಳ ಮೂಲ ಉದ್ದೇಶ ಮಾತ್ರ ಯುದ್ಧದಲ್ಲಿ ಶತ್ರುವಿಗಿಂತಲೂ ಒಂದು ಕೈ ಮೇಲಾಗಿರಬೇಕು ಎನ್ನುವುದೇ ಆಗಿತ್ತು.
0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಪ್ಬಿಟ್ಟೆ ಅಲ್ವಾ? ಈಗೇನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಾಡ್ದೆ ಅಂದರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
3: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, KLE ಕನಸು. ವೇಣುಧ್ವನಿ ತುಂಬ ಚೆನ್ನಾಗಿದೆ ಹೆಸರು. ಆ್ಯಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನು ಕರೆಕ್ಟಾಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.

0: ಕಥೆ, ಪುರಾಣ ಮತ್ತು ವೈದ್ಯ. ಕಥೆ ಕೇಳೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪಂಚತಂತ್ರದ ಕಥೆಗಳು, ಚಾರಿತ್ರಿಕ ಕಥೆಗಳು, ಪುರಾಣಗಳು ಎಲ್ಲವೂ ಸ್ವಾರಸ್ಯವೇ. ಕೇಳುತ್ತಿದ್ರೆ ಬೆರಗು ಮೂಡಿಸುವಂಥವು. ಪುಷ್ಪಕ ವಿಮಾನ ಹೇಗೆ ಹಾರಿರಬಹುದು? ಹನುಮಂತ ಶ್ರೀಲಂಕೆಯನ್ನು ಒಂದೇ ಹಾರನ ದಾಟಿದಂತಲ್ಲ, ಅವನು ಎಷ್ಟು ದೊಡ್ಡವನಿರಬಹುದು? ಅಥವಾ ಅವನು ಹಾರಿದ್ದು ಎಷ್ಟು ಜೋರಾಗಿರಬಹುದು? ಹೀಗೆಲ್ಲ ನಾವು ಕಥೆ ಕೇಳುವಾಗ ಕಲ್ಪಿಸ್ಕೊಂಡು ಬೆರಗಾಗ್ತೇವೆ. ಕೆಲವು ಕಥೆಗಳಲ್ಲಿ ಬರುವ ಸಂದರ್ಭಗಳು ಆಯಾ ಕಾಲದ ಪರಿಸರ, ಜನಜೀವನ ಹಾಗೂ ತಿಳುವಳಿಕೆಯ ಬಗ್ಗೆ ನಮಗೆ ಪರಿಚಯ ಮೂಡಿಸುತ್ತೆ. ಇಂತಹ ಕಥೆಗಳಲ್ಲಿ ಒಂದು ಸೋಮದೇವನ ಕಥಾಸರಿತ್ ಸಾಗರದಲ್ಲಿ ಇದೆ. ಸೋಮದೇವ ಎಂಬ ಸಂಸ್ಕೃತ ಕವಿ 11ನೇ ಶತಮಾನದಲ್ಲಿ ಕಾಶ್ಮೀರದ ರಾಜ ಅನಂತದೇವನ ಹೆಂಡತಿಯಾದ ಸೂರ್ಯವತಿಗೆ ಹೇಳಿದ ಕಥೆಗಳಂತೆ. ಆದರೆ ಇಂತಹದೇ ಕಥೆಗಳನ್ನು ಅದಕ್ಕೆ ಮೊದಲೂ ಜನ ಹೇಳ್ತಿದ್ರು. ಸೋಮದೇವ ಅವನ್ನೆಲ್ಲ ಒಟ್ಟು ಮಾಡಿ ಕಥಾಸರಿತ್ ಸಾಗರ ಎನ್ನುವ ಪುಸ್ತಕವನ್ನು ರಚಿಸಿದಂತೆ. ಈ ಕಥೆಗಳಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಕಿವಿಯೊಳಗೆ ಲಕ್ಷ್ಮೀ ಚೇಳು ಎನ್ನುವ ಹುಳ ಮನೆ ಮಾಡಿಕೊಂಡು ಕಥೆ. ಅದನ್ನು ಗುಣಪಡಿಸಿದ ಚಿಕಿತ್ಸೆಯ ಕಥೆ. ಕೀರ್ತಿಸೇನ ಎನ್ನುವ ಸುಂದರಿಯ ಗಂಡ ವ್ಯಾಪಾರಿ, ಊರು ಬಿಟ್ಟು ಹೋಗಿರ್ತಾನೆ. ಆಗ ಅವಳ ಅತ್ತೆ ಕಾಟ ಕೊಡ್ತಾಳೆ. ಆ ಕಾಟವನ್ನು ತಡೆಯದೆ ಕೀರ್ತಿಸೇನ ಕಾಡಿ ಓಡಿ ಹೋಗಿ ಒಂದು ಮರದ ಪೊಟ್ರೆಯೊಳಗೆ ಅಡಕೊಳ್ತಾಳೆ. ಆ ಮರದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳ ಮಕ್ಕಳು ಹಸ್ವೆ ಅಂತ ರಗಳೆ ಮಾಡಿದಾಗ, ಸ್ವಲ್ಪ ತಾಳಿ, ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಇರುವ ವಾಸುದತ್ತ ಎನ್ನುವ ರಾಜ ಸಾಯಲಿದ್ದಾನೆ, ಅವನನ್ನು ಗುಣಪಡಿಸಲು ಯಾವ ವೈದ್ಯನಿಗೂ ಸಾಧ್ಯವಾಗಿಲ್ಲ ಅಂತಾಳೆ. ಅದಕ್ಕೆ ಮಕ್ಕಳು, ಆ ಕಾಯಿಲೆಗೆ ಕಾರಣ ಏನು, ಯಾಕೆ ಚಿಕಿತ್ಸೆ ಇಲ್ಲ ಅಂತ ಪ್ರಶ್ನಿಸ್ತಾರೆ. ಆ ರಾಕ್ಷಸಿ ಮಕ್ಕಳಿಗೆ, ಹಾಗೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ. ಅದು ಕಾಯಿಲೆ ಅಲ್ಲ, ರಾಜನ ತಲೆಯಲ್ಲಿ ಲಕ್ಷ್ಮೀ ಚೇಳು ಸೇರಿ ಮನೆ ಮಾಡಿದೆ. ಅದನ್ನು ಹೊರಗೆ ತೆಗೆದ್ರೆ ಅವನು ಗುಣವಾಗ್ತಾನೆ. ಅದನ್ನು ತೆಗಿಬೇಕು ಅಂದರೆ ಅವನ ತಲೆಯನ್ನು ಬಿಸಿ ನೀರಿನಿಂದ ಬಿಸಿ ಮಾಡಬೇಕು, ಕಿವಿಯನ್ನು ತಣ್ಣಗಿಡಬೇಕು, ಆಗ ಹುಳುಗಳು ಬಿಸಿ ತಡೆಯಲಾರದೆ ಹೊರಬರ್ತವೆ ಅಂತಾಳೆ. ಇದನ್ನು ಕೇಳಿಸ್ಕೊಂಡ ಕೀರ್ತಿಸೇನ ಆ ರಾಜನ ರಾಜ್ಯಕ್ಕೆ ಬರ್ತಾಳೆ. ಗಂಡಸಿನ ವೇಷದಲ್ಲಿ ವೇಷ ಮರೆಸಿಕೊಂಡು, ರಾಜನನ್ನು ಗುಣಪಡಿಸುವ ಚಿಕಿತ್ಸೆ ನನಗೆ ಗೊತ್ತು ಅಂತಾಳೆ. ರಾಜನ ತಲೆಯನ್ನು ಬಿಸಿ ಬಿಸಿ ತುಪ್ಪದಿಂದ ಮಸಾಜ್ ಮಾಡ್ತಾಳೆ. ಮರುದಿನ ಅವನ ತಲೆಗೆ ಬಿಸಿ ತುಪ್ಪ ಸವರಿ ಬಿಸಿಲಿನಲ್ಲಿ ಮಲಗಿಸ್ತಾಳೆ. ಕಿವಿಯೊಳಗೆ ಒಂದು ಪುಟ್ಟ ಬಿದಿರಿನ ಕೊಳವೆಯನ್ನು ಇಟ್ಟು ಕೊಳವೆಯ ಮತ್ತೊಂದು ತುದಿಯನ್ನು ತಣ್ಣಗಿನ ನೀರಿನಲ್ಲಿ ಇಡ್ತಾಳೆ. ಹೀಗೆ ಮಾಡಿದಾಗ ರಾಜನ ತಲೆಯಲ್ಲಿ ಇದ್ದ ಲಕ್ಷ್ಮೀ ಚೇಳುಗಳು ಬಿದಿರಿನ ಕೊಳವೆಯ ಮೂಲಕ ಬಂದು ನೀರಿನಲ್ಲಿ ಸೇರಿದವಂತೆ. ನೋಡಿದ್ರೆ ಒಂದಲ್ಲ ಎರಡಲ್ಲ 150 ಹುಳುಗಳು ಬಂದು ಬಿದ್ದಿದ್ವು ಎನ್ನತ್ತೆ ಕಥೆ. ರಾಜ ಕೀರ್ತಿಸೇನಳಿಗೆ, ಅಲ್ಲಲ್ಲ ವೇಷಧಾರಿ ಕೀರ್ತಿಸೇನನಿಗೆ ಅರ್ಧ ರಾಜ್ಯವನ್ನು ಅಪಾರ ಸಂಪತ್ತನ್ನು ಕೊಡ್ತಾನೆ. ಆದರೆ ಅವಳು ಬೇಡ ಅಂತ ಗಂಡನಿಗೆ ಕಾಯ್ತಾಳೆ ಎನ್ನಂತೆ ಕಥೆ. ಇಂತಹ ಕಥೆಗಳು ಸ್ವಾರಸ್ಯಕರವೂ ಆಶ್ಚರ್ಯವನ್ನು ಮೂಡಿಸುತ್ತವೆ. ಮೊದಲನೆಯದಾಗಿ, ಲಕ್ಷ್ಮೀ ಚೇಳು ಹೀಗೆ ಕಿವಿಯೊಳಗೆ ಮನೆ ಮಾಡೋದುಂಟೆ? ರಾಜ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಆಯಾಸ ಆಗಿ ಅಲ್ಲೇ ಮರದ ನೆರಳಿನಲ್ಲಿ ಮಲಗಿದ್ದಂತೆ. ಆಗ ಲಕ್ಷ್ಮೀ ಚೇಳು ಅವನ ಕಿವಿ ಹೊಕ್ತು ಅಂತ ರಾಕ್ಷಸಿ ಹೇಳ್ತಾಳೆ. ಹೀಗೂ ಆಗಬಹುದು ಅಂತ 5 ವರ್ಷದ ಹಿಂದೆ ತೈವಾನಿನ ಚಾಂಗ್ ಗಂಗ್ ವಿಶ್ವವಿದ್ಯಾನಿಲಯದ ಕಿವಿ ವೈದ್ಯರು ಪತ್ತೆ ಮಾಡಿದ್ರು. ಒಬ್ಬ ಮಹಿಳೆಗೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಲು ಆರಂಭಿಸಿ ಬಹಳ ನೋವಾಗೋದಕ್ಕೆ ಶುರುವಾಯಿತು. ಕಿವಿಯೊಳಗೆ ಇಣಕಿದಾಗ ಯಾವುದೋ ಹುಳ ಸೇರಿಕೊಂಡಂತೆ ಕಣ್ತು. ಅದನ್ನು ಹಾಗೆಯೇ ತೆಗೆಯಲು ಹೋದಾಗ ಅದು ಇನ್ನಷ್ಟು ಮುದ್ದಿಡಿಕೊಂಡು ನೋವು ಹೆಚ್ಚು ಮಾಡ್ತಿತ್ತು. ಕೊನೆಗೆ ವೈದ್ಯರ ಬಳಿಗೆ ತಂದರು. ಸಾಮಾನ್ಯವಾಗಿ ಕಿವಿಯೊಳಗೆ ಹುಳ ಹೋದರೆ ಒಂದು ಟಾರ್ಚನ್ನು ಬೆಳಗಿಸ್ತಾರೆ. ಟಾರ್ಚಿನ ಬೆಳಕನ್ನು ನೋಡಿ ಹುಳುಗಳು ಅತ್ತ ಬರುತ್ತವೆ, ಹೊರಗೆ ಹೋಗುತ್ತವೆ. ಆದರೆ ಇಲ್ಲಿ ಅದಾಗಲಿಲ್ಲ. ಕೊನೆಗೆ ಇವರು ಕೀರ್ತಿಸೇನೆ ಮಾಡಿದ ಉಪಾಯವನ್ನೇ ಮಾಡಿದರಂತೆ. ಕಿವಿಯನ್ನು ಒಂದು ದೊಡ್ಡ ಲೋಟದಿಂದ ಮುಚ್ಚಿದರಂತೆ. ಲೋಟದೊಳಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿದ್ರು. ಲೋಟದ ಬಾಯಿಗೆ ಪುಟ್ಟ ರಂಧ್ರವಿರುವ ಮುಚ್ಚಳವನ್ನು ಮುಚ್ಚಿದ್ರು. ಇದನ್ನು ಕಿವಿಯನ್ನು ಮುಚ್ಚುವಂತೆ ಇಟ್ಟು ಒಂದಿಷ್ಟು ನೋವು ಶಮನಕ ಔಷಧಿಯನ್ನು ಕಿವಿಯೊಳಗೆ ಸಿಂಪಡಿಸಿದರಂತೆ. ಲಕ್ಷ್ಮೀ ಚೇಳು ತನ್ನಂತಾನೆ ಹೊರಬಂದು ಲೋಟದೊಳಗೆ ನುಸುಳ್ಕೊಂತು ಅಂತ ವೈದ್ಯರು ವರದಿ ಮಾಡಿದ್ರು. ಇಂಗ್ಲಿಷ್ ವೈದ್ಯ ಪತ್ರಿಕೆಗಳಲ್ಲಿ ಕಿವಿಯೊಳಗೆ ಲಕ್ಷ್ಮೀ ಚೇಳು ಸೇರಿಕೊಂಡ ಬಗ್ಗೆ ವರದಿಯಾಗಿದ್ದು ಇದೇ ಮೊದಲಂತೆ. ಇದಕ್ಕೂ ಹಿಂದೆ ಇರುವೆ, ಜಿರಳೆ ಮೊದಲಾದವು ಕಿವಿ ಹೊಕ್ಕ ವರದಿಗಳಿದ್ವು. ಪ್ರಪಂಚದಲ್ಲಿ ಕಿವಿಯೊಳಗೆ ಸೇರಿಕೊಳ್ಳುವ ಕೀಟಗಳಲ್ಲಿ ಅರ್ಧಕ್ಕರ್ಧದಷ್ಟು ಬರೀ ಜಿರಳೆಗಳಂತೆ. ಹಾ, ಅದು ಸರಿ. ಆದರೆ ತಲೆಯೊಳಗೆ ಅಂತ ಕೀರ್ತಿಸೇನ ಹೇಳಿದ್ಲಲ್ಲ, ತಲೆಯೊಳಗೂ ಲಕ್ಷ್ಮೀ ಚೇಳು ಸೇರಬಹುದಾ? ಲಕ್ಷ್ಮೀ ಚೇಳು ಇದ್ದ ಬಗ್ಗೆ ಕಥಾ ಸರಿತ್ ಸಾಗರದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿಯೂ ವರದಿ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಇರುವ ಹುಳದಂತಹ ಹುಳವೊಂದು ಕಿವಿಯಲ್ಲಿ ಮನೆ ಮಾಡಿದ ವರದಿ 10 ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಿತ್ತು. ಮಧ್ಯ ವಯಸ್ಕನೊಬ್ಬನ 2 ಕಿವಿಗಳಿಂದಲೂ ಕೀವು ಸುರಿತಿತ್ತು. ಕಿವಿಯಲ್ಲಿ ಸಾಮಾನ್ಯವಾಗಿ ಕಾಣೋ ಎಲ್ಲ ಬಗೆಯ ಸೋಂಕಿನ ಪರೀಕ್ಷೆ ಮಾಡಿದ್ರೂ ಕಾರಣ ಗೊತ್ತಾಗಲಿಲ್ಲ. ಕೊನೆಗೆ ಸರ್ಜರಿ ಮಾಡೋದೇ ಸರಿ ಅಂತ ಸೂಕ್ಷ್ಮ ದರ್ಶಕದೊಂದಿಗೆ ಪರೀಕ್ಷಿಸಿದಾಗ ಕಿವಿಯೊಳಗೆ ಹುಳುಗಳಂತೆ ಏನೋ ಓಡಾಡೋದು ಕಂಡಂತೆ. ಕಿವಿಯೊಳಗಿನಿಂದ ನೀರು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿಯೂ ಹುಳುಗಳು ಕಂಡವು. ಇವು ಹೊಟ್ಟೆಯಲ್ಲಿ ಬರುವ ಜಂತು ಹುಳು ಜಾತಿಯವು. ಆದರೆ ಅದುವರೆಗೂ ಅವು ಮನುಷ್ಯರಲ್ಲಿ ಕಂಡಿರಲಿಲ್ಲ ಅಂತ ವೈದ್ಯರು ವರದಿ ಮಾಡಿದ್ರು. ನೂರಾರು ಹುಳುಗಳನ್ನು ವೈದ್ಯರು ತೊಳೆದು ತೆಗೆದಿದ್ರು. ಆದರೆ ತಲೆಯಲ್ಲಿ ನೆಲೆಸಿದ್ವು ಅಂತ ಸೋಮದತ್ತ ಬರೆದಿದ್ದಾರಲ್ಲ, ಹಾಗೂ ಇರಬಹುದೇ? ಅದೂ ಸಾಧ್ಯ. ಆದರೆ ಲಕ್ಷ್ಮೀ ಚೇಳಲ್ಲ, ರಕ್ತದಲ್ಲಿ ಸೋಂಕಿ ಅಲ್ಲಿಂದ ಮಿದುಳಿಗೆ ಹೋಗಿ ಮಿದುಳಿನಲ್ಲಿಯೇ ಮೊಟ್ಟೆ ಆಗುವ ದುಂಡು ಹುಳುಗಳ ಜಾತಿಗಳಿವೆ. ಅವನ್ನ ನ್ಯೂರೋಸಿಸ್ಟಾಯಿಡಿಸ್ ಅಂತಾರೆ. ಅಂಥವರು ಸೋಮದತ್ತನ ಕಥೆಯ ರಾಜನಂತೆಯೇ ನರಗಳ ಕ್ಷಯಕ್ಕೆ ತುತ್ತಾಗ್ತಾರೆ, ಸಾವಿನ ಅಂಚಿಗೆ ನಡೀತಾರೆ. ಇಂತಹ ನೂರಾರು ರೋಗಿಗಳನ್ನು ವೈದ್ಯರು ಔಷಧ ನೀಡಿ ಗುಣಪಡಿಸಿದ್ದಿದೆ. ಆದರೆ ಖಂಡಿತ ತುಪ್ಪದ ಚಿಕಿತ್ಸೆ ಹಾಗೂ ನೀರಿನ ಚಿಕಿತ್ಸೆಯಿಂದ ಅಲ್ಲ. ಹಾಗಿದ್ರೆ ಆ ರಾಜನಿಗೆ ಬಂದಿದ್ದು ಸೋಂಕು ಲಕ್ಷ್ಮೀ ಚೇಳಿನದ್ದೋ ಅಥವಾ ದುಂಡು ಹುಳುಗಳದ್ದೋ, ಅಥವಾ ಈ ಎಲ್ಲದರ ಬಗ್ಗೆಯೂ ತಿಳಿದಿದ್ದು ಒಂದಿನ್ನೊಂದರ ಜೊತೆಗೆ ಗೊಂದಲಗೊಂಡು ಹೊಸ ಕಥೆಯನ್ನೇ ಸೋಮದತ್ತ ಬರೆದ್ನೋ? ಒಂದಂತೂ ನಿಜವಿರಬೇಕು, ಆಗಿನ ಕಾಲದಲ್ಲಿ ಇಂತಹ ಕಿವಿಯ ಸೋಂಕು ಇತ್ತು ಅಂತ ಅಷ್ಟೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ ಎಐ ಧ್ವನಿಗಳು.
2: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ. ನಮಸ್ಕಾರ.
3: ಬೆಳಗಾವ್ ಮಧ್ಯ ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರಮಧ್ಯೆ ಉತ್ಕೃಷ್ಟ ಸೇವಾ ದೇತ ಆಹೆ. ತುಮಚ್ಯಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚ್ಯಾ ಆರೋಗ್ಯಾಚಿ

0: ಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು. ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಆ್ಯಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ, ಮೂರ್ಛೆ ರೋಗ, ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆ ಒಂದು ಕಾರ್ಯಕ್ರಮ, ಯಾಕಂದ್ರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಡ್ತಾ ಅಂದ್ರೆ ಮಿತ್ಸ್ ಅಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ. ಖರೆ, ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ, ಸೊ ಆ ಥರ ಪೇಷಂಟ್ಸ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ, ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆಯೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನ ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದು ಅಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರ ಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆನ ಹಾಕಬಾರ್ದು. ಅದು ತುಂಬ ಅಗತ್ಯ, ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ ಆಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನಾಂಶ ಏರುಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದಕ್ಕೆ ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಹಾಗಾಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ತಿರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ ಆಗಲಿ ಫಿಸಿಷಿಯನ್ಸ್ಗೆ ಆಗಲಿ ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರ್ದು, ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇನೆ ಯಾವಾಗಲಾದರೂ ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್ 2 or 3 ಎಪಿಸೋಡ್ಸ್ ಆಫ್ ಅನ್ಪ್ರೋವೋಕ್ಡ್ ಸೀಜರ್ಸ್. ಅನ್ಪ್ರೋವೋಕ್ಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಯಾವುದೇ ರೀತಿ ಕಾರಣ ಇಲ್ಲ. ಅಂದರೆ ಈಗ ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ಬೋದು, ಅದರಿಂದ ಲೈಕ್ ಟೋಟ್ಲಿ ಹೆಲ್ದಿ ಅದರ್ವೈಸ್. ಸೊ ಅಲ್ಲಿ ತನಕ ಅವ್ರಿಗೇನು ತೊಂದರೆ ಇದ್ದಿರಲ್ಲ. ಬಟ್ ಒಂದು ದಿನ ಅವ್ರು ಕಾಣಿಸ್ಕೊಳ್ಳುತ್ತೆ, ಮೂರ್ಛೆ ಹೋಗ್ತಾರೆ, ಕೈ ಕಾಲಾದರೂ ಅದು ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಮೂರ್ಛೆ ರೋಗ ಅಂತ ಹೇಳಬಹುದು. ಆದರೂ ಸಹ ಹಲವಾರು ಇನ್ವೆಸ್ಟಿಗೇಷನ್ಸ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ವೈದ್ಯರ ಒಂದು ಒಪಿನಿಯನ್ ಆದಮೇಲೆ ನಾವು ಮೂರ್ಛೆ ರೋಗ ಅನ್ನೋ ಒಂದು ಮುದ್ರೆ ನಾವು ಹೇಳಬೇಕಾಗುತ್ತೆ.
0: ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು. ಆ್ಯಂಡ್ ಆ ಒಂದು ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು ಅದು ನಿಮ್ಮ ಕಡೆಯಿಂದನೇ ಸಾಧ್ಯ, ಅಂದರೆ ನಿಮ್ಮ ಪರೀಕ್ಷೆ, ನಿಮ್ಮ ಚಿಕಿತ್ಸೆ, ನೀವು ಕಂಪ್ಲೀಟಾಗಿ ಅದನ್ನು ಎಕ್ಸಾಮಿನ್ ಮಾಡಿದಾಗನೇ ಅಂತ. ಸೊ ಬನ್ನಿ, ನನ್ನ ಮುಂದಿನ ಪ್ರಶ್ನೆ, ಈ ರೋಗದ ಲಕ್ಷಣ ಆ್ಯಂಡ್ ಕಾರಣಗಳು ಅದ್ರ ಬಗ್ಗೆ ಹೇಳಿ.
1: ಸೊ ಇದರಲ್ಲಿ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಮುಖ್ಯವಾದದ್ದು ಮೂರ್ಛೆ ಹೋಗ್ತಾರೆ, ಮೂರ್ಛೆ ರೋಗ ಅಂತೇಳಿ ಮೂರ್ಛೆ ಹೋಗೋದು ಅಂತ ಹೇಳ್ತಾರೆ, ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದೇ ರೀತಿ ಈಗ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲದೇನು ಸಹ ಮೂರ್ಛೆ ರೋಗ ಕಾಣಿಸ್ಕೊಳ್ಳುತ್ತೆ, ಅದನ್ನು ಗುರುತಿಡಿಯೋದು ಬಹಳ ಮುಖ್ಯ. ಆದರೆ ಈಗ ಕೈ ಕಾಲು ಅದರಿದ್ರೆ ಅದೆಲ್ರಿಗೂ ಗೊತ್ತು, ಅದು ಫಿಟ್ಸ್ ಅನ್ನೋದು. ಅದು ಕ್ಲಾಸಿಕಲ್ಲಿ ಯಾರಿಗೆ ಆದರೂ ನೋಡಿದ್ರೆ ಒಂದು ಭಯಾನಕವಾಗಿರೋ ಒಂದು ಒಂದು ಚಿತ್ರ, ಅದು ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈ ಕಾಲು ಅದಿರುತ್ತೆ, ಬಾಯಿಂದ ಜೊಲ್ ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲಿಗೆ ಕಚ್ಕೋಬಹುದು, ಈ ತರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಹೇಳಬಹುದು ಇದು ಮೂರ್ಛೆ ರೋಗದ

0: ಲಕ್ಷಣ ಇರಬಹುದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು. ಅದನ್ನು ನಾವು ಗುರುತಿಡಿದು ಅದನ್ನು ನಾವು ರೆಫರ್ ಮಾಡೋದು ತುಂಬ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಏನೂ ಕಾರಣವಿಲ್ಲದೇ ನೋಡ್ತಿರ್ತಾರೆ, ಅಂದರೆ ಒಂದು ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ. ಸೊ ಇಟ್ಸ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದು ಕಡೆ ಸುಮ್ಮನೆ ಗಮನ ಅಂದರೆ ನಾವು ಏನು ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಆ್ಯಂಡ್ ಯುನೋ ಬಿಹೇವಿಯರ್ ಅರೆಸ್ಟ್, ದ್ಯಾಟ್ ಇಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಅಂದರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ನಾಗಿ ನಿಲ್ಲಿಸ್ತಾರೆ, ಅವ್ರೇನು ಮಾತಾಡೋದಿಲ್ಲ. ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ. ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಈವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದು ಕಡೆ ಕೈಕಾಲು ವೀಕ್ ಆಗ್ಬೋದಾಗಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಹೋಟೆಲೇನೋ ತೊಳಸ್ತೇವ ಥರ ಆಗುತ್ತೆ, ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾನೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದ್ಯಾಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿದಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 ಇಯರ್ ಓಲ್ಡ್ 11 ಇಯರ್ ಓಲ್ಡ್, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್. ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವ್ರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದ್ಯಾಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದೆನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ, ಜೆನೆಟಿಕಲಿ ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸೀಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್, ಅಂದರೆ ಸ್ಟ್ರಕ್ಚರ್ಲಿ, ಬ್ರೈನ್ ಸ್ಟ್ರಕ್ಚರ್ಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು. ಅದು ತುಂಬ ಅಗತ್ಯ. ಏಕೆಂದರೆ ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಸ್, ಹೀಗೆಲ್ಲ ಇದ್ದರೆ ಔಷಧಿ ನಾವು ಎಷ್ಟೇ ಕೊಟ್ಟರು ಎಷ್ಟೇ ಶ್ರಮ ಮಾಡಿದ್ರೂ ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಏನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
1: ಬಹಳಷ್ಟು ಕಟ್ಟುಕತೆಗಳು, ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ. ಯಾವ ಒಂದು ಭಯಾನಕ ದೃಶ್ಯ ಇರುತ್ತೆ, ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣ ಅನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
0: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ ಗಾರ್ಡಿಯನ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಒಂದು ವಿಷಯ. ಈಗ ಸಾಮಾನ್ಯವಾಗಿ ಒಬ್ರು ಟ್ರಾವೆಲ್ ಮಾಡ್ತಿರ್ತಾರೆ, ಬಸ್ಸಲ್ಲಿ ಯಾರೋ ಇರ್ತಾರೆ, ಒಂದು ಫಿಟ್ಸ್ ಬರುತ್ತೆ. ಸೊ ಆ ಒಂದು ದೃಶ್ಯ ಎಲ್ರಿಗೂ ಭಯಾನಕ ಉಂಟಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಹಿಡ್ಕೋತಾರೆ. ಹಿಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಏನಾದರೂ ಒಂದು ಕೊಡ್ತಾರೆ, ಸಾಮಾನ್ಯವಾಗಿ ಚಾವಿ ಕಬ್ಬಿಣ ಕೊಟ್ಟರೆ ಇದು ನಿಲ್ಲುತ್ತೆ ಅನ್ನೋ ಒಂದು ಕಟ್ಟುಕತೆ ಬಹಳ ಅಗತ್ಯವಾಗಿ ತಿಳ್ಕೊಬೇಕು. ಅದರಲ್ಲಿ ಏನು ಗುಣ ಇಲ್ಲ ಅಂತ. ಅದು ಗುಣ ಇಲ್ಲದೆ ಮಾತ್ರ ಅಲ್ಲ, ಅದು ಹಾನಿಕರ ಕೂಡ. ಯಾಕಂದರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ಅದು ಕೈಯು ಕಾಲು ಆದರೂ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟ್ಗೆ ನಾವು ಅಗೇನ್ಸ್ಟಾಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ, ಅದು ಚಾಬಿ ಕೊಡೋದಾಗಲಿ, ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ, ನಾವು ಅದನ್ನು ಫ್ರೀಡಮ್ ಆಗಿ ಫ್ರೀ ಮಾಡ್ಕೊ, ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನು ಮಾಡಕ್ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 minutes ಪೇಷಂಟ್ ಹಾಸ್ಪಿಟಲ್ ಇರಬೇಕು. ದಟ್ ಇಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದು ಸತಿ ಫಿಟ್ಸ್ ಬರುತ್ತೆ, ಅವನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದು ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸಬೇಕಾಗುತ್ತೆ. ಅದು ತಿಳ್ಕೊಬೇಕಾಗಿರೋ ಒಂದು ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟ್ಗೆ ತುಂಬ ಮುಖ್ಯವಾದದ್ದು ಗಾಳಿ, ಆಕ್ಸಿಜನ್ ಅನ್ನೋ ಒಂದು ಇದು ಪದನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಗಿಲಾಗಲಿ ಅವರು ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವರು ಈಗ ಅಂಗಿ ವಸ್ತ್ರಗಳನ್ನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್, ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡ್ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲು ಇದೆ ಅದು ಹೊರಗೆ ಬರಬೇಕು, ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನೋ ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕಾಗೋ ಒಂದು ಸಿಚುವೇಶನ್ಸ್ ಇರುತ್ತೆ. ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಶನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೇ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಿಲ್ ಏನಾದ್ರು ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
1: ಇಷ್ಟು ವಿವರವಾಗಿ ಹೇಳಿದರೆ ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದರೆ ಯಾವತ್ತೂ ಯಾರಿಗಾದರೂ ಫಿಟ್ಸ್ ಅನ್ನೋದು ಬಂದರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟೇ. ಎಲ್ಲರೂ ಹಿಡಿತಾರೆ, ಗಮನ ಕೊಡ್ತಾರೆ, ಆ್ಯಂಡ್ ನೀವು ಹೇಳಿರುವ ಪ್ರಕಾರ ರೈಟ್ ಸೈಡ್ ಇನ್ ಮಾಡೋದು ಬಿಟ್ಟು ಅವರನ್ನು ಕೈ ಕಾಲು ಹಿಡಿದು ಕಂಪ್ಲೀಟ್ ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಬಿಡಬೇಕು, ಈಸ್ ಆಗಬೇಕು. ಆ್ಯಂಡ್ ಭಾಳ ಮುಖ್ಯವಾದ ಪಾಯಿಂಟ್ ಏನಂದರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ, ಅದು ನಿಲ್ಲಿಲ್ಲ ಅಂದರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಭಾಳ ಒಳ್ಳೆಯದಾಗಿ ಹೇಳಿದ್ರಿ.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಮಂತ್ರಿ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆಯ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕಾರ್ಯಕ್ರಮದಲ್ಲಿ ಮುರುಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಆ್ಯಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40% ಒಂದು 30-40% ಪೇಷಂಟ್ಸಿಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮುರುಷೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇನ್ನು ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದ್ರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅನ್ನೋಂದರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವ್ರ ಲೈಫಲ್ಲಿ ಒಂದು 10-15 years ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಔಷಧಿ ಅವರು ಟ್ರೈ ಮಾಡಿರಬೇಕು, 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರ ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್, ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂತಹದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸ್ ಅಂತ ಹೇಳಿದ್ದೆ, ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸುವಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸ ಆಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ಹೇಳಿದ್ದೆ, ಈಗ ಚಿಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ಡ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ಆದಮೇಲೆ ಮಾಡೋಗಿದ್ದರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಲ್ಲ ಒಂದು ಆಪರ್ಚುನಿಟಿ ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ ಸೆಂಟರ್ಗೆ ಸ್ಪೆಷಲೈಸ್ ನ್ಯೂರಾಲಜಿಸ್ಟ್ ಆಗಲಿ ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ಇವ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್. ಅವ್ರ ಫೆಲೋಶಿಪ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ನಾವು ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ. ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವ್ರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಎಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫ್ ಆಗಿ ಬ್ರೈನ್ ಸರ್ಜರಿ ಮಾಡಿ ಅವ್ರಿಗೆ 100% ಕ್ಯೂರ್ ಮಾಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್. ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷೆಂಟ್ಸನ್ನು ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲಾಗಿ ಅವ್ರು ಬಾಳಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಇವಾಗ 100% ಕ್ಯೂರ್ ಇಲ್ಲದೇ ಇದ್ರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ 6 monthly once ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ಥರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಆ್ಯಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ, ಇದು ನನ್ನ ಪ್ರಶ್ನೆಯಾಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದರೆ ಕ್ಯೂರ್ ಇದೆ, ಆ ಗುಣಪಡಿಸಬಹುದಾ? ಅದನ್ನು ನೀವೇ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಆ್ಯಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದಾ ಆಗೋದಿಲ್ಲ, ಇದು ಅದು, ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವಾತಂತ್ರ್ಯನೇ ಇರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಈಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ಬರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸೀಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲಾಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ. ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ. ಅದೊಂದು ದೊಡ್ಡ ದೊಡ್ಡದ ಒಂದು ತೊಂದರೆ. ಸೊ ಅವ್ರು ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ, ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಶನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್, ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಭಾಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಶನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಶನ್. ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರೋಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಆದ್ರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲ್ ಆಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆಮ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಆ್ಯಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಶನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರು ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ಆಲ್ಸೋ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗ ಅವರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗೃತ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರನ ಮಿಸ್ ಮಾಡಬಾರ್ದು. ರೆಗ್ಯುಲರಾಗಿ ಫುಡ್ ತೊಗೋಬೇಕಾಗುತ್ತೆ, ಅಂದರೆ ಎವ್ರಿ ಮೀಲ್. ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತೊಗೋಬೇಕಾಗುತ್ತೆ, ಫುಡ್ ತೊಗೊಂಡ ನಂತರ ನಾವು ಡ್ರಗ್ಸ್ ತೊಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿಡ್ರಾವಲ್ ಸೀಜರ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದುಬಿಡುತ್ತೆ ಒಂದು ಮಾತ್ರ ಮಿಸ್ ಮಾಡಿದ್ರೆ. ಸೊ ಅದು ಭಾಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ, ಅದು ಸ್ವಲ್ಪ ಮಿನಿಮಮ್ 7-8 hours ಸ್ಲೀಪ್ ಬೇಕೇ ಬೇಕು. ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್, ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್ ಮಾಡಿ ಕೆಲವರು ರಾತ್ರಿ ಆಗಲೂ ಓದೋ ಒಂದು ಅಭ್ಯಾಸ ಇದೆ, ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ತುಂಬ ಲೈಟ್ ಸ್ಟೇರಿಂಗ್, ಈಗ ತುಂಬ ಭಾಳಷ್ಟು ಒಂದು ಯಾವಾಗಲೂ ಫೋನ್ ನೋಡೋದಾಗಲಿ ಒಂದು ಟಿ ವಿ ನೋಡೋದಾಗಲಿ ಆ ಒಂದು ಫೋಟಿಕ್ ಸ್ಟಿಮ್ಯುಲೇಷನ್ದ ಕೂಡ ಸೀಜರ್ ಬರೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂದರೆ ಡ್ರಿಂಕ್ಸ್ ಮಾಡೋ ಹಂಗಿಲ್ಲ. ಆಲ್ಕೋಹಾಲ್ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಈಗ ಈ ಮಾತ್ರೆ ಒಂದು ತೊಗೊಳೋಂಗಿದ್ರೆ, ಸೊ ಸಾಮಾನ್ಯವಾಗಿ ಅರೌಂಡ್ 40s ಮೆನ್ ಈ ಡಿಪ್ರೆಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಪಿಲೆಪ್ಸಿ. ಸೊ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೊಂದಿರ್ತಾರೆ. ಆ ಟೈಮಲ್ಲಿ ಆಲ್ಕೋಹಾಲ್ ಇಂಟೇಕ್ಸ್ ಕೂಡ ಜೊತೆಗೆ ಶುರು ಆಗಿರುತ್ತೆ. ಆ ಒಂದು ಅಭ್ಯಾಸ ಅದು 100% ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಲ್ಕೋಹಾಲಿಂದ ಔಷಧೀಯ ಒಂದು ಏನು ಗುಣ ಇರುತ್ತಲ್ಲ ಅದು ಕುಂದೋಗುತ್ತೆ. ಸೊ ಔಷಧಿಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತ್ರೆಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತು ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರು ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದೀರ ಪ್ರಿಕಾಷನ್ಸ್ ಏನಿದೆ. ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನ ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದ್ರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು. ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ.
2: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ ಐವಿಎಫ್ ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ ಐವಿಎಫ್ ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: केले अकॅडमी ऑफ हायर एज्युकेशन अँड रिसर्च, केली स्कूल ऑफ म्युझिक घेऊन आले आहे लहान मुलांसाठी समर कॅम्प. एज लिमिट असेल 7 वर्ष ते 15 वर्षापर्यंत, ज्यामध्ये तुम्ही सिंगिंग, तबला, हार्मोनियम आणि भरतनाट्यम शिकू शकता. येत्या 4 मे पासून 15 दिवसांसाठी हा कोर्स सुरू होतोय. वेळ असेल 3 ते 6 पर्यंत. फीज असणार आहे 500 रुपये. स्थळ केली स्कूल ऑफ म्युझिक, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಡಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಮತ್ತು ಭಕ್ತಿಯ ಸಂಕೇತ ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು.

0: ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು ಸಾವಿರ ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು. ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ JP ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮ್ ಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂತಹದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ 2ನೇ ಸ್ಥಾನಕ್ಕೇರಿದ್ದು, ಅಗ್ರ 2 ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
3: ಆಕಾಶವಾಣಿ ಬೆಂಗಳೂರು, ಸಮಯ 7:45:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಮನುಷ್ಯ ಬುದ್ಧಿಜೀವಿ, ಕಾಲಾನುಕಾಲಕ್ಕೆ ತಕ್ಕಂತೆ ಬದಲಾವಣೆಗಳ ಮೈಗೂಡಿಸ್ಕೊಳ್ತಾ ಪ್ರಗತಿಯತ್ತ ಹೆಜ್ಜೆ ಹಾಕ್ತಿದ್ದಾನೆ. ಮಾನವನ ಕಲ್ಪನೆಗೆ ರೂಪವನ್ನು ಕೊಟ್ಟು ಕನಸುಗಳಿಗೆ ರೆಕ್ಕೆ ನೀಡುವ ಅದ್ಭುತ ಶಕ್ತಿ ಎಂದರೆ ಅದು ತಂತ್ರಜ್ಞಾನ. ಕಲ್ಲುಗಾಲದಿಂದ ಹಿಡಿದು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯುಗದವರೆಗೆ ಮಾನವನ ಪ್ರಯಾಣಕ್ಕೆ ದಿಕ್ಕು ತೋರಿದ ತಂತ್ರಜ್ಞಾನ. ಹಾಗಾದರೆ ಇಂದಿನ ವಿಶೇಷ ತಮ್ಮೆಲ್ಲರಿಗೂ ತಿಳಿಯಿತು ಅಂತ ಭಾವಿಸ್ತಾ ಇದ್ದೀನಿ. ಹೌದು, ಇಂದು May 11 ನ್ಯಾಷನಲ್ ಟೆಕ್ನಾಲಜಿ ಡೇ, ರಾಷ್ಟ್ರೀಯ ತಂತ್ರಜ್ಞಾನ ದಿನ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: நமஸ்கார, நியூ கேட்டா இதிரா வெல்கம். யா மொட்ட முதல்ல சமுதாய வானொலி கேந்திர வெயிலுதுணி 90.4 FM KLE கனசு. ಸ್ನೇಹಿತರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಸಂದರ್ಶನೆ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರು ಅವರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ. ತಮ್ಮ ಹೆಸರು ಸರ್?
1: ನಮಸ್ಕಾರ. ನಮ್ಮ ಹೆಸರು ಅಪ್ಪಣ್ಣ ಪದ್ರ ಬೊಬ್ಬಣ್ಣಿ ಸಿಟ್ಟೆಂತ್ರಿ. ನಮ್ಮ ಊರ ತಪ್ಸಿ ಕೆಮ್ಮಣಕುಲ್ರಿ, ಗೋಕಾಕ್ ತಾಲೂಕ ಹಳ್ರಿ, ಅರವಾ ವಿಭಾಗ. ನಮ್ಮ ತಾಯಿ ಊರ ಪಟ್ಟುಕುಂದ್ರಿ. ನಾವು ವಿದ್ಯಾ ಕಲಿತದ್ದು ನಮ್ಮ ತಾಯಿ ಊರಾಗ, ಈಗ ನಾವು ಇರುದು ನಮ್ಮ ತಂದೆ ಊರಾಗ. ಹಿಂಗೈತಿ.
0: ಕಾರ್ಯಕ್ರಮದಲ್ಲಿ ಅಪ್ಪಣ್ಣ ಅವರೇ, ನಿಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಚಟುವಟಿಕೆಗಳನ್ನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ?
1: ಅದು ನಮ್ಮ ಅಜ್ಜನ ಮುತ್ತಿನಿಂದ ಮಾಡ್ಕೋತಾ ಬಂದಿರಿ. ಅದ್ರಾಗ ನಾನ ಮೇನ್ರಿ ಹಿರಿಮಗ. ನನ್ ಮೇಲೆ 9 ವರ್ಷಕ್ಕೆ ನಮ್ಮ ತಮ್ಮಗಳು ಹುಟ್ಟ್ರಿ, 4 ಮಂದಿ ಕರೀರಿ ನಾವು ಜನ. ಅದ್ರಾಗ ನಾನ ಮೇನ್, ಅದಕ್ಕೂ ನನಗೆ ಸಾಲಿ ಕಡಿಯಕ್ಕ ನನ್ನ ಕಳಿಸಲಿಲ್ಲರಿ, ಮಾಡೋರು ಇಲ್ಲ. ಆದ್ರೂ ಹಂಗಾಗಿ ನಾನು ಒಕ್ಕಲತನ ಮಾಡ್ಕೋತಾನೆ, ಬಸವಣ್ಣವನ್ನು ಮಾಡ್ತೀನಿ ರೀ ಎಲ್ಲಾನ. ಆಮೇಲೆ ಈಗ ಬರ್ಬರ್ತಾ ಎಲ್ಲ ಟ್ರ್ಯಾಕ್ಟರ್ ಬಂದ್ರು, ಇದೆಲ್ಲ ಮಾಡ್ತೀವಿ. ಮೊದಲು ಮೊಟ್ಟೆ ಹೊಡಿತೀನಿ ರೀ ಅಣ್ಣ, ಡಬ್ ಇದು ಮೊಟ್ಟೆ ಹೊಡಿತೀನಿ. ಸಣ್ಣವಿದ್ದಾಗಿಂದ ಮೊದಲು ಮೊಟ್ಟೆ ಇದ್ರು ನಾವು, ಒಬ್ಬ ಮೊಟ್ಟೆ ಹೊಡಕ ಒಬ್ಬ ನೀರು ಸಾಕ, ಹಿಂಗೆ ಆಳ್ರಿ. ಮತ್ತೆ ಅಷ್ಟೇ ಒಂದು 2-4 ಎಕರೆ ಮಾಡ್ಬೇಕಾದ್ರೆ ರಗಡಾಕಿತ್ತು. ಈಗಿಲ್ಲ, 10 ಎಕರೆ ನಡೆಸ್ಬೋದು ರೀ ಒಬ್ಬ ಕುಟುಂಬ. ಅಗದಿ ಸರಳವಾಗಿ, ಯಾಕಂದ್ರೆ ವಿಜ್ಞಾನ ಬಂದತ್ತಿ ರೀ, ಖರ್ಚು ಮಾಡ್ಕೋತತಿ, ಬೆಳೆ ಅದು ನಡೀತೈತಿ ರೀ. ಆಗ 10 ಎಕರೆ ನಡೆಸ್ಬೇಕಾದ್ರೆ ಭಾಳ ಆಳ್ಬೇಕಾಗುತ್ತಿದ್ರು. 10 ಎಕರೆ ಸತತ 12 ಆಳ್ಬೇಕಾಗ್ತಿದ್ರು ಅವಾಗ ನಮಗೂ. ಈಗ ವಿಜ್ಞಾನದಿಂದ ಸುಲಭ ಆಗಿದೆ, ತೊಡೆ ಮಂದ ಹತ್ತೈತಿ. ಆದ್ರೆ ಖರ್ಚು ಆಗತ್ತಿ, ಅದು ಖರ್ಚು ಆಗ್ತಿರ್ಕಿಲ್ಲ ನಮಗೆ. ಆಳಿನ ಪಗಾರು ಕಮ್ಮಿ ಇತ್ತು ಅವಾಗ. ಈಗ ಆಳಿನ ಪಗಾರ ಎಲ್ರಿ, 200-300 ಬೀಳ್ತಾರೆ, 500 ಬೀಳ್ದಂಗೆ ಗಂಡಾಳ ಹೆಣ್ಣಾಳಿ 200-300 ಕೊಡ್ತಾರೆ. ಅವ್ನಿಗೆ ಕೊಡಕ್ಕೆ ಹೋತಾರ, ಅವೆಲ್ಲ ನಾವು ಮಾಡಿದ್ದು ಹೊಲ ಮಾರಿರು ಆಗಂಗಿಲ್ರಿ, ಎಲ್ಲ ಆಳೈತಿ ಮಾಡ್ಸಕ್ಕೋರ. ಹಿಂಗ ಕಾಲ್ರಿ ಅದು. ಈಗ ಅದ್ರ ಸ್ವಲ್ಪ ವಿಜ್ಞಾನ ಬಂದಿಲ್ಲ, ಇದು ಖರ್ಚಾಕತಿ. ಮತ್ತೆ ವರ್ಷ ಮಾಡ್ಕೋತ ಹೋಗುದ್ರಿ, ಇದನ್ನ ಖರ್ಚಾಕತಿ. ಸುಮ್ಮನೆ ನಮ್ಗೆ ಉಳಿಯೋ ಅಷ್ಟು ಉಳಿತೈತಿ. ಒಂದ್ ತಾಳ್ನಾಗ ಮತ್ತೆ ಎಲ್ಲಾರು ನಾವು ಆಯಗಾರ ಅಪೇಕ್ಷಕರನ್ನ ಎಲ್ಲಾರು ಕಾಪಾಡ್ಬೇಕು, ನಾವು ಕಾಪಾಡ್ಕೋಬೇಕು. ನಮ್ಗೆ ಉಳಿದು ಒಂದ ತಾಳ್ರಿ, ಬಡ್ಡಿ ಬಡ್ಡಿ ರೈತರಿಗೆ ಹೇಳ್ಕೊತ ಬರ್ತಾರು. ನಮ್ಗೆ 3 ತಾಳ್ನಾಗ ಒಂದ ತಾಳು ಉಳಿದ್ರಿ.
0: ಮುಂದಿನ ಪ್ರಶ್ನೆ ಆಗಿರುತ್ತೆ, ಇದು ನೀವು ಈ ರೈತ ಈ ಕೃಷಿ ಚಟುವಟಿಕೆಗಳನ್ನ ಕೌಟುಂಬಿಕವಾಗಿ ಮಾಡ್ತಾ ಬಂದಿದ್ರಾ ಅಥವಾ ನೀವೇ ತಾನೇ ಮೊದಲನೇದಾಗಿ ಮಾಡ್ತಾ ಇದ್ರಾ?
1: ಹೌದು, ಮೊದಲು ನಮ್ಮ ತಂದೆ ತಾಯಿಯ ಹಿರಿಯರ ಮಾಜರ್ ಮಾಡ್ಕೋತ ಬಂದಿರಿ. ನಾವು ಅದ್ರ ಮತ್ತೆ ಅದ್ರ ಬಿಟ್ಟು ನಮ್ಗೆ ಏನು ಇಲ್ಲ ಇಲ್ರಿ. ಮತ್ತೆ ಅದನ್ನ ಮಾಡ್ಬೇಕಾಗಿತ್ತು ನಾವು, ಸಾಲಿ ಕಲಿತೆಲ್ಲ ಏನ್ರಿ ಮತ್ತೆ ಮಾಡ್ಬೇಕಂದ್ರೆ. ಅದಕ್ಕಾಗಿ ನಾವು ಒಕ್ಕಲತನ ಮಾಡ್ಕೋತ ಬಂದಿರಿ. ಮೊದಲು ಹತ್ತಿ ಗೊಂಜಾಳ ಮಾಡಿದ್ವು, ಅದೇನ್ ಕೆಲಸ ಆಗಲ್ರಿ. ಆ ಕಬ್ಬು ಬೆಳೆಸಿವ್ರಿ, ಕಬ್ಬು ಬೆಳೆಸಿ ನಾನಾ ರೀತಿ ತ್ರಾಸಾಗಿದ್ದೆ ಸರ್. ಇವಾಗ 2 ಎಕರೆ ಕಬ್ಬು ಬೆಳೆಸ ಕಳಸಾಕಾರ ಅದ್ರದ್ದು ಅದಕ್ಕಾಗೈತ್ರಿ. ಹರಳಿ ಫ್ಯಾಕ್ಟ್ರಿ ಕಳಿಸಿದ್ವಿ ನಾವು ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ. ಅವಾಗ ಹೋಗೋ ಫ್ಯಾಕ್ಟ್ರಿ ಇರ್ತಿರ್ಕಿಲ್ರಿ. ಹಿಂಗಾಗಿ ಅವಾಗ ಭಾಳ ತೊಂದರೆ ಆಗೈತ್ರಿ. ಆಗ ನಾವ ನೀರು ಆಸೆ ಸ್ವಂತ ಗುದ್ದಾಡ್ತಿದ್ರ, ಇಂಜಿನ್ ಮೇಲೆ ಚಲೋ, ಇಂಜಿನ್ ಕರೆಂಟ್ ಹೋಗಿ ಇರ್ತಿರ್ಲಿಲ್ಲ. ಆಗ ಇಂಜಿನ್ ಮೇಲೆ ಹೋಗಿ ಇಂಜಿನ್ ಬಂದ್ರಿ, ಏ ಅದು ಸರಳ ಎಂದ್ವಿ ನಾವು. ಅದ್ರ ಮೇಲೆ ಮಾಡಿಸೋಡ, ಒಂದು 10 ವರ್ಷ ಮಾಡಿದ್ವಿ. ಆಮೇಲೆ ಕರೆಂಟ್ ಬಂತು, ಆದ್ರೂ ಆ ಫ್ಯಾಕ್ಟ್ರಿ ಇದಿರ್ಕಿಲ್ರಿ, ಕಬ್ಬು ಬೆಳೆಸಿ ಹೋಗ್ತಿರ್ಲಿಲ್ಲ. ಆಮೇಲೆ ಫ್ಯಾಕ್ಟ್ರಿ ಯಾವ್ದು ರೀ, ಈಗ ಸರಳ ಕಬ್ಬು ಹೋಗ್ತೈತಿ. ಒಳ್ಳೆ ಆದ್ರೆ ಬಿಲ್ಲ ಸರಿಯಾಗಿ ಬರಂಗಿಲ್ರಿ. 20 ದಿವಸಕ್ಕೆ ಬಿಲ್ ಬರ್ಬೇಕ್ರಿ, 15 ದಿವಸಕ್ಕೆ 2 ತಿಂಗಳು ಕೊಡ್ತಾರ ಬೇಕ್ರೆ. ಹೋಯ್ತಿರಂದ್ರೆ ಹೋಯ್ತಿರ ಬಿಟ್ಟು ಹಿಂಗೂ ಆಕತಿ. ಈಗ ಏನ್ ಮಾಡುದು?
0: ನೀವು ಹೇಳಿದ್ರಿ ಕೌಟುಂಬಿಕವಾಗಿ ನೀವು ಮಾಡ್ತಾ ಇದ್ದೀರಾ ಅಂತ.
1: ಹ್ಞೂ,
0: ಆಗಿನ ಕಾಲದ ರೈತ ಪದ್ಧತಿಯಲ್ಲಿ ಮತ್ತೆ ಈಗಿನ ಕಾಲದ ಪದ್ಧತಿಯಲ್ಲಿ ಏನ್ ಬದಲಾವಣೆ ಬಂದಿದೆ?
1: ಆಗಿಂದ ಏನೈತಿ, ಅವರು ಬಹಳ ಶ್ರಮವಾಗಿ ದುಡಿದಿದ್ರು. ನಾವು ಹಿಂಗ ಹಾಕ್ಬೇಕು, ಸಣ್ಣ ಸಾಲ ಮಾಡಬೇಕು, ಅಂಕಣ ಕಡಿಬೇಕು, ಹಿಂಗೈತಿ. ಈಗೇನಿಲ್ರಿ, ಈಗ ಅದ್ ನೀರ್ ಅಂಕಣ ಯಾಕೆ ಕಡಿಬೇಕಾಗಿದ್ರೆ ಖರ್ಚು ಹಾಕ್ಬಿಡ್ತಾರ. ನಾವು ನೀರ್ ಹಸಕ್ ಅನುಕೂಲ ಆಗಿರ್ಲ. ಈಗ ಪೈಪ್ ಬಂದಿರಿ, ಒಂದ 4 ಫೂಟ್ 6 ಫೂಟ್ ಸಾಲ ಮಾಡ್ತೀವ್ರಿ. ಪೈಪ್ ಹೋಗಿತ್ತು, ಅದ್ರಾಗ ಗೊಬ್ಬರ ಬಿಡ್ತು, ಅದ್ರಾಗ ಎಲ್ಲ ಮಾಡ್ತು, ನಡೀತಿ ರೀ. ಈಗ ಅವಾಗ ಸಣ್ಣ 3 ಫೂಟ್ಗೊಂದು ಸಾಲ ರೀ, ಅಂಕಣನ ಕಟ್ಟಬೇಕು. ಅದೆಲ್ಲ ಬಹಳ ಗುದ್ದಾಟೈತ್ರಿ ಅವಾಗ. ಎಷ್ಟು ಈಗೇನೈತಿ, ಅಷ್ಟು ಗುದ್ದಾಟ ಇಲ್ಲ, ಕರೆ ಖರ್ಚು ಬಹಳ ಐತಿ. ಈಗ ಆ ಗುದ್ದಾಟ ಇದ್ದಷ್ಟೆಲ್ಲ ಲಾಭ ಆಕೈತ್ರಿ ನಮಗದ. ಈಗ ಮಾತ್ರ ಏನು ಲಾಭ ಆಗಂಗಿಲ್ಲ.
0: ಅಂದ್ರೆ ಎಷ್ಟು ಶ್ರಮ ಪಡ್ತಿದ್ರು
1: ಅಷ್ಟು ಲಾಭ ಆಗ್ತಿತ್ತು. ಅದು ಖರ್ಚು ಆಗ್ತಿರ್ಕಿಲ್ಲ, ಅದ ಇದು ಖರ್ಚು ಆಗ್ತೈತ್ರಿ ಅದ್ಗೆ. ಹ್ಞೂ, ಇಷ್ಟರಿ.
0: ಈಗ
1: ಈಗ ಖರ್ಚು ಹಾಕತ್ರಿ, ಖರ್ಚು ತೆಗದ ಮುಂದೆ ಏನ್ ಮಾಡ್ಬೇಕ? ಮೊದಲು ಆಗ ಹಾಕಿ ಅದಕ್ಕೆ ಏನ್ ಮಾಡ್ಬೇಕು?
0: ಹಿಂಗ್ ಬಂದಷ್ಟು ಲಾಭ ಇಲ್ಲ,
1: ಅಷ್ಟೇನ್ ಲಾಭ ಇಲ್ರಿ. ಈಗ ಒಂದ್ ಈಟ್ ತೆಪ್ತಾರ, ಒಂದ್ ಯಾವ್ದಾರ ಖರ್ಚು ತೆಪ್ತಾರ, ಎಲ್ಲ ಹೋಗ್ಬಿಡ್ತೈತ್ರಿ. ಒಂದ್ ಪೇಲ್ ಹತ್ರದ್ರೊಳಗ್ರಿ, ಗೊಬ್ಬರ ಆಗ್ಲಿ, ಬೀಜ ಕೂದ್ನಾಗ ಆಗ್ಲಿ, ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಂದ್ ತೆಪ್ಪಿರಿ ಎಲ್ಲ ಹೋಗೋದ್ರಿ. ಆಗಿಲ್ಲ, ಮಳಿ ಹೆಂಗಾರ ಮಾಡಿ ನಾವು ಎಷ್ಟು ನಮ್ಗೆ ನೀಗದಷ್ಟು ನಾವು ಅಕ್ಕಿ ಮಾಡ್ಕೋತಿದ್ದು. ಖರ್ಚು ಇಲ್ಲದ ಚಲೋ ಬೆಳೆ ಬರ್ತಿತ್ತು, ತಿನ್ನಾಕು ಚಲೋ ಇತ್ತು ಆಹಾರ. ಅದ ಈಗಿನ ಆಹಾರ ತಿನ್ನಾಕ ಊಟ ಗೊಂಜಾಳ ತಿನ್ನಿ, ಈ ಒಂದ್ ತಿನ್ನಿ ತಿನ್ನಾಕ. ಅವಾಗ 4 ತಿನ್ನಿ ತಿದ್ದಿದ್ರು ನಾವು, ಅಂತ ಗೊಂಜಾಳ ಇದ್ರು. ಅವಾಗ ರೊಟ್ಟಿ ಮಾಡ್ರಿ, ಬಿಳಿಜಾಳ ರೊಟ್ಟಿ ಏನ್ ಮಾಡಿದ್ರಿ, ಅವಶ್ಯ ಹಾತಿದ್ದು. ಈಗ ಆ ರೊಟ್ಟಿ ಶಿವನ ಹಾತು ಅಲ್ಲಿ ಗೊಂಜಾಳ ರೊಟ್ಟಿ ಹಿಂಗಾಗೈತ್ರಿ. ಅದ್ರೊಳಗೆ ಕ್ವಾಲಿಟಿ ಉಳಿದಿಲ್ರಿ. ಈಗ ಬೆಳೆ ಬೆಳಿತಾವು ಮಾಡ್ತಾವ ಕರೆ, ಅವ್ರ ಕ್ವಾಲಿಟಿ ಇಲ್ರಿ ಒಟ್ಟ. ಈಗ ಒಟ್ಟ ಆಕಾರ ಅಷ್ಟ ಐತ್ರಿ ಈಗ ಅದ್ರಾಗೆಲ್ಲ. ಆದ್ರೆ ಅದು ಕ್ವಾಲಿಟಿ ಇಲ್ರಿ ಮೊದಲು ನಂಗೆ. ಈಗ ಅದಕ್ಕಾಗಿ ನಮ್ಮ ಮಕ್ಕಳ ಕಡೆ ತಾಕೋತು ಬರುವ ಹತ್ರ, ನಮ್ಮ ತಾಕತ್ ಅವ್ರ ಕಡೆ ಇಲ್ಲೇ
0: ಇಲ್ಲ.
1: ಹಿಂಗಾಗೈತ್ರಿ ಒಟ್ಟ. ಹ್ಞೂನ್ರಿ.
0: ನೀವು ನಿಮ್ಮ ಹೊಲದಲ್ಲಿ ಯಾವ ರೀತಿ ಬೆಳೆಯನ್ನ ಬೆಳಿತೀರಾ, ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಮೊದ್ಲ ಕಬ್ಬು ಬೆಳಿತೀವಿ ರೀ, ಹತ್ತಿ ಗೊಂಜಾಳ ಬೆಳಿತಿದ್ರು ಮೊದಲ. ಹತ್ತಿ ಗೊಂಜಾಳ ಬಿಟ್ಟ ಬರ್ಬರ್ತ ಈಗ ನೀರಿನ ಅನುಕೂಲ ಕೆನಾಲ ಹಿಂಗೆಲ್ಲ ಬರೋಣ, ಕಬ್ಬು ಬೆಳಾಕತ್ತಿವಿ ರೀ. ಕಬ್ಬು ಬೆಳಿತಿದ್ರು, ಅದು ಕಬ್ಬು ಬೆಳೆದ್ರು ಅದು ಸರಿಯಾಗಿ ಹೋಗ್ಲಿಲ್ಲ, ಮಾಡಲಿಲ್ಲ, ತೊಂದರೆ ಆಗ್ತಿತ್ತು. ಈ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ ಕಬ್ಬು ಹೋಗೈತಿ, ಆದ್ರೂ ಏನ್ ಮಾಡಿದ್ರಿ, ರೊಕ್ಕ ಸರಿಯಾಗಿ ಬಂದು ರೈತಕ್ಕೆ ಗ್ರಬಕ್ನ ಹತ್ತಿರ 15 ರೂಪಾಯಿ ರೊಕ್ಕ ಬರೋದಿಲ್ರಿ. ಬಂದ್ರೆ ಚಲೋ ಕರೆ ಬರೋದಿಲ್ಲ. ಹಂಗಾದ್ರೂ ನಾವು ಅದನ್ನ ಬಿಟ್ಟು ಎಲ್ಲರೂ ಗುದ್ದಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಗೆ ಏನು ಹಾದಿ ಇಲ್ಲ. ಅದ್ರ ಕೂಡ ಇದೊಂದು ಇರ್ಲಿ ಅಂತ ಭಜನೆ ಒಂದು ಕಾರ್ಯಕ್ರಮ ಮಾಡ್ಕೋತ, ದೇವ್ರ ಸೇವೆ ಮಾಡ್ಕೋತ, ಮತ್ತೆ ಒಕ್ಕಲತನ ಮಾಡ್ಕೋತ, ಇಷ್ಟ ಮಾಡ್ಕೋತ ಬಂದ್ರೆ ನಾ ಉಳ್ಕಿದ್ದೆ. ಯಾವ್ದನ್ನ ಮಾಡಕ್ಕೆ ಇಲ್ರಿ, ಫ್ರಿಜಲ್ ಇಂಜಿನ್ ರಿಪೇರಿ ಮಾಡ್ತೀನಿ ನಾ, ಎಲ್ಲ ಮಾಡ್ತೀನಿ ನಾವು, ತಗೊಂಡ್ ಬಡಿಗೆ ತಾನು ನಾನು ಮಾಡ್ಕೋತೀನಿ ನಂದ. ಆದ್ರೆ ಮತ್ತಿನ ಚಟ ಮತ್ತೇನು ಮತ್ತೇನು ಮಾಡಕ್ಕಾಗಿಲ್ಲ ನಮಗೆ. ಇದನ್ನ ನೋಡಿದ್ರೆ ರಗಡೆ ಐತಿ, ಎಷ್ಟು ಕಾರ್ಯಕ್ರಮ ಮಾಡಿದ್ರಿ, ಭಜನೆ ಸೇವಾ ಇದನ್ನ ನೋಡಿದ್ರಿ, ಅದ್ರಾಗ ಏನೈತಿ ಒಕ್ಕಲ್ತಂಗ ನಾವು ಏನ್ ಕೊಳೆ ಮೊದ್ರು ನಾವು ತಯಾರು ಬಡಿಗಾರಕ್ಕೆ ಮಾಡೋದ್ ಕೆಲಸ ನಾವು ಮಾಡ್ಕೊಂಡ್ ಕೆಲಸ ಆದ್ರೂ ಮಾಡಿದ್ರಿ.
0: ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಕಂಡಂತಹ ಈ ಕೃಷಿ ಚಟುವಟಿಕೆಗಳಲ್ಲಿ ನೀವು ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೆ ಏನು ಬದಲಾವಣೆ ಬಂದಿದೆ ಅದರ ಬಗ್ಗೆ?
1: ಬದಲಾವಣೆ ಐತೆಂದ್ರೆ ಎಷ್ಟು ಆರಾಮ ಇರೋಕೆ ಹೊಕ್ಕಿರಲಿ ಅಷ್ಟು ಖರ್ಚು ಐತೆ ಹೊರತಾಗಿ ಮತ್ತೇನು ಇಲ್ರಿ. ಅದ್ರಾಗ ಆಗಿನ ಹಂಗ ರುಚಿನೂ ಇಲ್ಲ, ಮಾಲು ಹುಟ್ಟತೈತಿ, ಅದಕ್ಕೇನು ಸುಖ ಇಲ್ರಿ, ಹುಟ್ಟು ಖರ್ಚಾಗಿ ಹೋಗಿಬಿಡ್ತೈತಿ. ಮೊದಲಿನ ಬೀಜ ಎಲ್ಲ ಬದಲಾಗ್ಯಾವ್ರಿ, ಈಗ ಬದಲಾಗಿ ಆವಾಗ 12 ಚೀಲ 15 ಚೀಲ ಬೆಳಿತಿದ್ರು ಗೊಂಜಾಳ, ಈಗ 20-25 ಚೀಲ ಬೆಳಿದಿದ್ದಕ್ಕೆ ರೀ ಖರ್ಚಾಕತಿ ಅದ್ರಾಗ ಅರ್ಧ. ಆಗ 12-15 ಚೀಲ ಬೆಳಿತೈತಲ್ಲ ಕಮ್ಮನ್ ಜೋಳ ಇದ್ರು ಅವ್ನ ಅಕ್ಕಿ ಉಳಿದಿದ್ವ ಅವು ನಮ್ಗೆ ಲಾಭ ಅನಿಸ್ತೈತ್ರಿ. ಈಗ ಅರ್ಧ ಅಷ್ಟು ಬೆಳಿದಿದ್ದಕ್ಕೆ ರೀ ಅದು ಖರ್ಚಾಗಿ ಹೋಗಿಬಿಡ್ತೈತಿ. ಇಷ್ಟು ಮಾತ್ರ ಆಗೈತಿ ನೋಡ್ರಿ ರೈತರ, ಮತ್ತೇನಿಲ್ಲ ಬೆಳಿತೈತಿ, ಬೆಳೆಯಲ್ಲಂಗಿಲ್ಲ, ಖರ್ಚು ಮಾಡಿಸ್ಕೊತೈತಿ, ಅರ್ಧ ಹೋಗ್ತೈತಿ ಅರ್ಧ ಉಳಿತೈತಿ, ಅರ್ಧದ್ರಾಗ ಮತ್ತೆ ಎಲ್ಲ ಆಳ ಪಗಾರ ಎಲ್ಲ ಮಾಡ್ಕೋಬೇಕು ನಾವು. ಮತ್ತೆ ಮುಂದೆ ಮತ್ತೆ ಬೀಜ ಹಾಕ್ಬೇಕು, ಮತ್ತೆ ಹೊಲ ಗಳೆ ಹೊಡಿಸ್ಬೇಕು. ಗಳೆ ಹೊಡಿಸ್ಬೇಕಾರ ಪೊಕ್ಕಟ್ ಹೊಡಿತಿದ್ರು ನಾವು, 2 ಜೊಕೊಂದು ಎಕರೆ ಹಂಗ ಚಲೋ ಐತೆ, ದಿವಸಕ್ಕೊಂದು ಎಕರೆ ನೆಗಳ ಹೊಡಿತಿದ್ರು ನಾವು. ಈಗ 10 ಎಕರೆನೂ ಹೊಡಿತಾರೆ ಕರೆ, ಖರ್ಚು ಐತೆ ಅದಕ್ಕೆ, ಎಷ್ಟು ಹೊಡೆದ್ರು ಹೊಡೆದಾಟಲ್ಲಿ ಖರ್ಚು ಐತೆ, ಖರ್ಚಿಲ್ಲದ ಯಾವುದಿಲ್ಲ. ಆಗ ಖರ್ಚಿಲ್ಲ ಐತ್ರಿ, ಈಗ ಖರ್ಚು ಭಾಳ ಐತ್ರಿ. ಇಷ್ಟ ರೈತರಿಗೆ ಕೂದ್ಯಾಟ ಆಗೋದ್ರೆ ಅದ್ರಾಗ ಅಲ್ಪ ರೈತರು ಈಗ ಮಾಡ್ದಂಗೆ ಆಗೈತಿ. ದೊಡ್ಡ ರೈತರ ಮಾಡ್ಬೇಕಿದ್ದಾವ, ಸಣ್ಣ ರೈತರು ಮಾಡೋದು ವಜ್ಜಾಗತ್ತದ್ರಿ, ಈಗ ಇರುದಿಲ್ಲ ಅವ್ರ ಕಡೆ ದುಡ್ಡು, ಹಿಂಗೆ ತೊಂದರೆ ಬರತ್ರಿ. ಇಷ್ಟ ದೊಡ್ಡವ ದೊಡ್ಡ ರೈತ ಮಾಡ್ಕೋತ ಹೊಂಟಾನ ಬಿಟ್ಟಿಲ್ಲ, ನಾವು ಎಷ್ಟು ಖರ್ಚು ಮಾಡಿದ್ರೆ ಹಾಕ್ತಾನ ತಗೋತಾನ ಹಾಕ್ತಾನ ತಗೋತಾನ ಹಂಗೆ ಹೋಗೋದ್ರಿ. ಒಟ್ಟು ಹಿಂದೆ ಮುಂದೆ ಆಗಂಗಿಲ್ಲ ರೈತನು, ರೈತಂತ ಯಾರು ಮುಂದಾಗಿದ್ ನಮಗೆ ಗೊತ್ತಿಲ್ರಿ. ಮಾತ್ರ ಅವ್ರ ಪೂರ್ತಿ ಕುಂಡಕ್ಕೆ ತಿನ್ನಕ್ ಅವ್ರಿಗೆ ಇರ್ತತಿ, ಇಷ್ಟು ಮಾತ್ರ ಕರೆ ಸರ್.
0: ನೀವು ಹೇಳಿದ ಮಾತು ನಿಜ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನಿಮ್ಮ ಪರಿವಾರದವರು ಈ ನಿಮ್ಮ ರೈತ ಚಟುವಟಿಕೆಗಳಲ್ಲಿ ಎಷ್ಟು ಸಹಾಯ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಪರಿವಾರದ ಮಕ್ಕಳು ಎಲ್ಲ ದುಡಿತಾವ್ರಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನಾವು ಒಟ್ಟ ರೈತಿಕೆ ಒಳಗೆ ನಾವು 2 ಮಕ್ಕಳು ಕೊಟ್ಟರು ರೈತರಿಗೆ ಕೊಟ್ಟರು, ನಾವು ಒಬ್ಬರಿಗೆ ಮಾತ್ರ ಬೇಡ ಅಂತೀವಿ ನಾವು. ಇಲ್ಲಿ ಪಾರ್ ಕಾಯಕಬೇಕಲ್ಲ ಅಂತ ಬಸವನವ್ರು ಹೇಳಿದೈತಿ, ನಮ್ಗೆ ಹೊಟ್ಟ್ಯಾರು ತುಂಬತ್ತಿಲ್ಲ ಕಡಿ, ಎಲ್ಲರೂ ಓದ್ಬಿಟ್ಟ ನಾವು ಇದನ್ನ ಮಣ್ಣು ಇದ ನಮಗೆ ಇಷ್ಟ ಆಯ್ತ್ರಿ, ನಾವು ಇದನ್ನ ಮಾಡ್ಕೋತ ಹೊಂಟಿದ್ರಿಪ್ಪ. ಸತ್ಯವಾಗಿರ್ತದೆ, ನಮ್ಗೆ ಕಾಯಕಾಕೈತಿ, ಶರೀರ ಚೆಲ್ಲು ಉಳಿತೈತಿ, ಆದ್ರೆ ಕಮ್ಮ ಹಣಿತ್ತು ತಾದ ತಿತ್ತು ಎಲ್ಲೂ ಯಾರು ಹುಷಾರಿಲ್ಲ, ನಮ್ಗೆ ಕರೆ ಉಣ್ಣಾಕರ ನಕ್ಕಿ ಸಿಗ್ತೈತಿ. ಇದನ್ನ ಮಾಡ್ನಂತೆ ನಮ್ಮ ಮಕ್ಕಳಾದ್ರು, ನಾವು ಹೆಣ್ಮಕ್ಳವ್ರು ರೈತರಿಗೆ ಕೊಟ್ಟದು. ನಮ್ಮ ಮಗ ಈಗ ಅವ್ರು ಸೆಕೆಂಡ್ ಇಯರ್ ಮಾಡಿ ಅವ ಒಕ್ಕಲ್ತನ ಮಾಡ್ತಾನೆ ರೀ.
0: ಏನ್ ಮಾಡ್ತಾರ ರೀ?
1: ಒಕ್ಕಲ್ತನ ಮಾಡ್ತಾನೆ, ನಾವು ಸೆಕೆಂಡ್ ಇಯರ್ ಮಾಡಿ ಆದ್ರು ಉಣ್ಣ ಮತ್ತೆ ನೌಕರಿ ಏನು ಕಳಿಸಿಲ್ಲ.
0: ಅಂಡ್ ಈಗಿನ ಈ ಕೃಷಿ ಪದ್ಧತಿಗಳಲ್ಲಿ ಬಳಸುವ ಯಂತ್ರಗಳು ಅಥವಾ ವೈಜ್ಞಾನಿಕ ಟೆಕ್ನಾಲಜೀಸ್ ಏನೇನು ಬಂದಿದಾವ ಅದು ಯಾವ್ದರ ನಿಮಗೆ ಸಹಾಯ ಮಾಡಿದೆ ಅದ್ರ ಬಗ್ಗೆ ತಿಳಿಸಿ.
1: ಅದು ಖರ್ಚು ಮಾಡ್ತಾವ್ರಿ, ಅವು ಎಲ್ಲ ಮಾಡ್ತಾವ ಕೆಲಸ, ಆದ್ರೆ ಖರ್ಚು ಮಾಡ್ತಾವ ಮತ್ತ ಬಸವನ್ ಮಾಡಿದಂಗ ಅದು ಆಗುದಿಲ್ಲ. ಏನ್ ಮಾಡ್ರು ಬುಡ್ ಗಟ್ಟಿ ಮಾಡ್ಕೋತ ಹೋಗತ್ತಿರ, ಮುಂದ್ ಒಂದ್ ಮಿದು ಮಾಡ್ದತಿ ತುಳ್ದಾಟ್ ಗಟ್ಟಿ ಮಾಡ್ದತಿರ, ಅದ ದೈತನ್ ಬಿಟ್ಟಂಗ ಆಗಿ ಬಿಟ್ಟೈತಿರಿ ಹೊಲದಾಗ. ನಾವು ಬಸವನ್ ಮಾಡೋ ಕೆಲಸಕ್ಕೆ ಅವ್ನ ಬಿಟ್ಟುಕೊಂಡು ಏನಾಕೈತಿ ಗಟ್ಟಿ ಹಾಕತ್ತಿರ ಮಿಷಿನ್ದಿಂದ ಅಲ್ಲ, ಆಗಿ ನಂಗೆ ಫಲವತ್ ಉಳಿಯಂಗಿಲ್ರಿ. ಅದಕ್ಕೆ ರಾಸಾಯನಿಕ ಗೊಬ್ಬರನ ಹಾಕ್ಬೇಕೈತೆ ಅಂತ ಬೀಜ ಬಂದವ್ರು. ಈಗ ಆರ್ಗ್ಯಾನಿಕ್ ಮಾಡಬೇಕು, ಇದನ್ನ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಹೊಳ್ಳಿ ರೈತರಿಗೆ ಮಣಿ ಒಬ್ಬೊಬ್ಬರು ನಿತ್ಯ ಕೊಡ್ಬೇಕಾಗಿದೆ ಅನುಭವ. ಅಂದಾಗಿದ್ ಮುಂದುವರಿತೈತಿ, ಇಲ್ಲಕ ಹಿಂಗ ಬಿಟ್ರಿ ಅದ ಇದನ್ನ ಮಾಡಿ ಮಾಡಿ ಬರ್ಬಾರ್ದು ಭೂಮಿ ಬಾದಾಕತ್ತ ಅನ್ನೋದು ನಮ್ಮ ಮನಸ್ಸು. ಭೂಮಿ ಬಾದ ಆಗ್ಬಾರ್ದು ಅಂದ್ರೆ ನಾವು ಮತ್ತೆ ಮೊದಲಿನ ಕೃಷಿನ ಮಾಡ್ಕೋಬೇಕು, ಅಂದ್ರೆ ಭೂಮಿ ಉಳಿಸಾಕ ಹಾದೈತ್ರಿ. ಮತ್ತೆ ಇದನ್ನ ಮಾಡ್ಕೋತಾವ್ರ ಭೂಮಿ ಬಾದಾಕತ್ತೆ ಅನ್ಸತ್ತೆ, ರಾಸಾಯನಿಕ ಮಾಡ್ಕೋತಾವ್ರ. ಇಷ್ಟ ನಮ್ಗೆ
0: ಈ ಕೃಷಿಯಿಂದ ಈಗ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳಿಸಿ.
1: ಜೀವನ ಶೈಲಿ ಏನ್ರಿ ಸರ್, ಆಗ ಹೆಂಗ ಹಂಗ ಇದ್ದಂಗ ಐತಿ, ಹಿಂಗ್ ಬರ್ತೈತಿ ಹಿಂಗ್ ಹೋಗೈತಿ, ಅದೇನು ಜೀವನ ಶೈಲಿ ಏನು ಬದಲಾಗಿಲ್ಲ ನಮ್ಗೆ. ನಮಗೆ ಏನು ಮಾಡಕ್ ಆಗಂಗಿಲ್ಲ, ಎಷ್ಟ ಎಷ್ಟ ಎಷ್ಟ ರೀ ಒಟ್ಟ ಉಣ್ಣಾಕ್ ತಿನ್ನಕ್ ಇರ್ತೈತಿ, ಖರ್ಚಾಗ ಹೋಗೈತಿ, ಖರ್ಚು ಮೊದಲು ಕೊಡಬೇಕು ಆಮೇಲೆ ನಾವು ಮಾಡ್ಬೇಕ್ರಿ. ಆಗ ಖರ್ಚಿಲ್ಲ ಮಾಡ್ಬೋದು ದುಡ್ದು, ಅದು ಒಳ್ಳೆ ಪಾಡಿತ್ರಿ ಅದ ಸರ್, ದುಡ್ದಾವಂಗಿತ್ತ. ಈಗ ದುಡ್ದಾವಂಗ ಮಾಡ್ಬೋದು, ದುಡ್ದಾವಂಗ ಮಾಡ್ಬೋದು, ಆದ್ರೆ ಖರ್ಚಿದಾವ್ ಮಾಡ್ಬೋದು, ಈಗ ರೊಕ್ಕ ಕೊಟ್ಟ ಮಾಡ್ಬೋದು, ಏನೆಲ್ಲ ಹಿಂಗಾಗಿಬಿಟ್ಟಿದ್ರಿ. ಇಷ್ಟರಿ ಮತ್ತೆ
0: ಅಂದ್ರೆ ಕೇಳುದೇನಂದ್ರೆ ಈಗಿನ ಈ ಜೀವನಾಧಾರಕ್ಕೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ತಿಳಿಸಿ. ಆಮೇಗ ಕಾಸ್ಟ್ ಆಫ್ ಲಿವಿಂಗ್ ಈಗಿನ ಕಾಲದಲ್ಲಿ ಬಹಳ ಖರ್ಚಾಗ್ತಾ ಇದೆ ಅಂತ, ಅದ್ರಲ್ಲಿ ನಿಮ್ಗೇನಾದ್ರೂ ಸಮಸ್ಯೆ ಆಗಿದೆ?
1: ಈ ಖರ್ಚು ಮೊದಲು ಬೇಕಲ್ಲ ಸರ್, ಎಲ್ಲಕ್ಕೂ ಬಡ್ಡಿ ಹಂಗೆಲ್ಲ ಇಸ್ಕೊಂಬಂದ್ರೆ ಹಾಕಿ ಅದು ನಡೆಸಬೇಕು. ಆಗ ನಮ್ಮಂತಾಗ ಅದ್ರ ಹೊರತಿಗೆ ದುಡ್ಡು ಎಲ್ಲಿ ಬರ್ತದೆ ನಮ್ಗೆ, ದುಡ್ಡು ಬರೋ ಕೊಟ್ಟಾಗ ಬರ್ತೀವಿ ನಾವು, ನಮ್ಮ ಮಾಲು ಅದ ಮಾಲು ಹೋಗ್ಕೊತಿ ಬರ್ತಿತ್ತು. ಹೀಗಾಗಿ ಅದು ಎಲ್ಲ ರೋಗ ಬಿದ್ದೋಕೆ ಸಣ್ಣ ಬೆಳೆ ಮಟ್ಟ ಸುಮ್ಮ ಕಬ್ ಮಾಡಿದ್ರಿ, ಅದು ಎಷ್ಟಾಗ್ಲಿ ಬರ್ತೈತಿ ಒಮ್ಮೆ ಟೋಕಾಗಿ 12 ತಿಂಗಳು ಮಾಡ್ಬೇಕು ಗಪ್ಪ ಕೊಂಡ್ರಿ ಕೈ ಮುಚ್ಕೊಂಡು ಅಷ್ಟಾಗ ಕೂತಾಡಬೇಕು. ಮತ್ತೆ 12 ತಿಂಗಳು ಬಂದಾಗ ಮತ್ತೆ ಮುಂದಿನ ಚಾಲು ಮಾಡ್ಬೇಕು. ರೈತರಿಗೆ ಯಾವಾಗ ತಿಂಗಳ ರೊಕ್ಕ ಬರಂಗಿಲ್ಲ, 6 ತಿಂಗಳು ಬರಂಗಿಲ್ರಿ. ಹಿಂಗೈತಿ 6 ತಿಂಗಳು 3 ತಿಂಗಳು ತಗೋಬೇಕಂದ್ರೆ ಅದಕ್ಕೆ ಭಾಳ ಶ್ರಮ ಆಯ್ತು ಈಗ. ಅದನ್ನ ಈಗ ಹಂಗಿಲ್ರಿ ಎಲ್ಲರಿಗೂ, ಅದು ಅಷ್ಟೇ 1 ಎಕರೆ 2 ಎಕರೆ ಇದ್ದವ್ರಿ ಅದನ್ನ ಮಾಡ್ಕೋತಾರೆ. ಅವ್ರು 6 ತಿಂಗಳು ರೊಕ್ಕ ತಗೋತಾರು, 3 ತಿಂಗಳು ತಗೋತಾರ್ರಿ ಅವ್ರ. ಮತ್ತೆ ಅದಕ್ಕೆ ಪಾಪ ಅವಕ್ಕೂ ಖರ್ಚು ಇರ್ತೈತಿ. ಈಗ ಹೂವು ಮಾಡಿದವ್ರು ಎಷ್ಟೋ ಪಾಪ ಹಾಳಾದ್ರು, ಎಷ್ಟೋ ಊರ್ಲಾಕೊಂಡು ಸಾಯೋ ಪರಿಸ್ಥಿತಿ ಬಂತಿರೋದಲ್ಲ, ನಾವು ಅಂತ ಮಾಡಿದ್ವಿ. ಇದು ಎಷ್ಟಾಗಲ್ರಿ ನಮಗೆ ತ್ರಾಸ ಆಗತ್ತೆ, ನಮ್ಮ ಕಬ್ಬಿಗೆ ಎಷ್ಟಾಗಲಿ ಬರ್ ದುಡ್ಡು ಬರ್ತೈತಿ, ಫ್ಯಾಕ್ಟ್ರಿಗಳಿಗೆ ಹೋಗಿ ಕವ್ ನೂರ್ತೈತಿ ಕಬ್ಬ, ಅಷ್ಟು ದುಡ್ಡು ಬರ್ತೈತಿ. ಅದು ವಿಜ್ಞಾನ ಬಂದತ್ರಿ, ಅಟ್ಟ ನೀರು ಆಸ್ತತಿ, ಅಟ್ಟ ರಾಸಾಯನಿಕ ಹೋಗೋಣ ಬರ್ತೈತಿ, ಗೊಬ್ಬರ ಹಾಕೋದು ಬರಲಿ, ಅಟ್ಟ ಅಂಕಣ ಕೊಟ್ಟದ್ರೆ ಅದು ಆಳು ಕಡಿಮೆ ಆಗೈತಿ ನೋಡ್ರಿ. ಇಷ್ಟ ಒಂದು ಮತ್ತೇನಿಲ್ರಿ, ನೀರು ಹಸದ ಅಂಕಣ ಕಟ್ಟೋದು ಒಂದು ಬಿಟ್ಟೈತಿ 2 ಕೆಲಸ ರೈತನ, ಆದ್ರೆ ಖರ್ಚು ಹಾಕತ್ತಿರಿ ಅದಕ್ಕೆ ಬಿಟ್ಟೈತಿಕ್ರಿ. ಮೊದಲು ಖರ್ಚು ಐತಿಕ್ಕಿಲ್ರಿ ಅದಕ್ಕೆ, ನಾವು ಮಾಡಿದ್ದೆಲ್ಲ ನಮಗೆ ಹಿಂಗೈತಿರ ಅದು. ಈಗ ಖರ್ಚು ಹಾಕೈತಿ ನೋಡ್ರಿ, ಮತ್ತೆ ಇಲ್ಲಿ ಬರ್ತೈತಿ, ಈಗ ಹಂಗೈತಿ ಬರ್ತೈತಿ ಉತ್ಪನ್ನ ಖರ್ಚು ಹಾಕತ್ತಿ ಅನ್ನೋದೊಂದು ಇಷ್ಟೊಂದು ಐತ್ರಿ.
0: ನಿಮ್ಮ ಊರಲ್ಲಿ ನಮ್ಮನ್ನ ಜನ ಯಾವ ರೀತಿ ಗುರುತಿಸ್ತಿದ್ದಾರೆ ಅಂದ್ರೆ ಈಗಿನ ಒಂದು ಇದರಲ್ಲಿ, ಯಾಕಂದ್ರೆ ಎಲ್ಲರೂ ರೈತಾಪಿ ಜನರು ರೈತರ ಮಕ್ಕಳು ಅವರು ಸಿಟಿಗೆ ಹೋಗಿ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, ರೈತ ಚಟುವಟಿಕೆಗಳನ್ನ ನಿಲ್ಲಿಸ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿಗಿಂತ ಹೆಚ್ಚು ಲಾಭ ಅಲ್ಲಿ ಕಾಣಿಸುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನೀವೀಗ ಈ ರೈತ ಚಟುವಟಿಕೆಗಳು ಮಾಡ್ತೀರಾ, ನಿಮ್ಮನ್ನ ಊರಲ್ಲಿ ಯಾವ ರೀತಿ ಗುರುತಿಸ್ತಾರೆ?
1: ನಾವು ಮಾತ್ರ ಅಂತ ಕೆಲಸ ಮಾಡಿದ್ರು. ನಾವು ಒಟ್ಟರೆ ನಮ್ದು 10 ಎಕರೆ ಮೊದಲು ಕೂಡಿಕೆ ಆಗೈತ್ರಿ ಅದು ಭೂಮಿ. ಅದ್ರಾಗ 11 ರೀ ಬೋರ್ ಹಾಕಿದ್ರು. ನಾವು ನೀರೊಳಗೆ ಕರೆಯಕ್ಕೆ ಹೋದ್ರಿ, ಒಬ್ಬ 3-4 ತಿಂಗಳು ಎಳಸಾಕ ನನಗೆ ಬರ್ತಾನೆ, ಬಾ ನಾಳೆ ಬರ್ತಾನೆ ನಾಳೆ ಬರ್ತಾನೆ ಅಂದ್ರಿ, ಒಟ್ಟ ಬರಲಿಲ್ಲ ಅವ. ಕಡಿ ಒಬ್ಬ ಹುಡುಗ ಬಂದ, ಆ ಹುಡುಗನ ಕರ್ಕೊಂಬಂದ, ಆ ಹುಡುಗ ಎಲ್ಲಿ ಹೇಳ್ತಾನೆ ಅಲ್ಲಿ ಹಾಕಿದ್ದು. ಅದು 70 ಫೂಟ್ ನೀರು ಹೇಳ್ತಿರಿ ಹುಡುಗ, ಅದು ಪಾಪ ಪೂಜಲಿ ಹುಡುಗರ ಅದ. ಆಯ್ತು ಪಾ, ಒಟ್ಟು ನೀ ಯಾರಕ್ಕೆ ಬಂದು ಕೇಳಿದ್ಕೊಂಡು ಬಂದೆ ಸಾಕ, ಏ ನಮ್ಮ ಹೊಟ್ಟಾಗ ನಮ್ಮ ಮೇಗ ಮಯಂಜುನಾಥ್ ಬರ್ತಾನ್ರಿ, ಹಾಕ್ರಿ ಹಾಕ್ತಿರಿ ಹಾಕ್ಸ್ರಿ, ನಾ ಹೇಳ್ತೀನಿ ಬಂಗಾರ ಕೊಡ್ಬೇಕ್ರಿ ನನಗೆ ಬಿತ್ತನಂತ ಒಳೆ ಕೊಡ್ತೀವಪ್ಪ ನಿಮಗೆ, ಬಾ ದೇವ್ರ ನಮ್ಗೆ ನೀರು ಅಲ್ಲಿ ಕರ್ಕೊಂಬನ್ರಿ. ಹಾಕ್ಸಿದ್ರೆ ನೀರು ಆಗ್ಲಿಲ್ಲ, ಆಗ್ಬಿಡ್ದು ಮಂದಿ ಏನಾಕೈತಿ, ಏ ನಿಮ್ಮಂತ ಮನಿತಾನ ನೀರು ಹೆಂಗಡ ಅಣ್ಣ ಆಗಿದ ಮನಿ ತನಕ, ಏ ನೀವು ಒಳ್ಳೆ ಮಂದಿ ನಿಮ್ಗೆ ನೀರು ಹಾಕೈತಿ ಅಳಗ ಹೊಡಿ ಹೊಡಿ ಏನಾಕೈತಿ ಜನ. ಆದ್ರೆ ನಾವು ಹೊಡಿಲ್ರಿ, ಅಷ್ಟಾಗ ಸೊಗಲ ಹಜಾರ್ ಬಂದ್ರೆ ಅವ್ರಿಗೂ ಬಾ ಅಂತ ಹೇಳಿದ್ವಿ, ನಾವು ಬೋರ್ ಹೊಡಿತೀವಿ ಬಾ ಅಂತ ಹೇಳಿದ್ವಿ ಸೊಗಲ ಜಾರಿ, ಅವ್ರು ಬಂದ್ರು. ಅಜ್ಜ ಹೆಂಗ ಹಿಂಗ ಹೆಂಗೈತಿ ನೀರು ಹೇಳ ಏನಂತ ಅಂದ್ರು, ನೀರು ಹಣ 70 ಫೂಟ್ಗೆ ತೆಗಿರ ಅಂತ ಪಾಪ ಅಂದ್ರಿ ಪಾಪ ಹುಡುಗ. ಹೇ ಆ ಮಂದಿ ರೊಕ್ಕ ಕೊಡ್ದಲ್ಲ, ಚೂಟ್ರೆ ಕಿಡ್ರ ಅಂತ ಬೋರ್ ಅಂತ ಮಂದಿ ಹಿಂಗಣತ ನಿಮ್ಗೆ ನೀರು ಹಾಕೊಳ್ಳೋದ್ರ ಹಿಂಗಣತನ ಹೀ ಇಲ್ಲ ಕಿತ್ಬಿಟ್ರಿ ನಮ್ಮ ಪಾಪ ನೀರು ಹೇಳ ಬೇಡ ಅಂತ ಕಿತ್ಬಿಡ್ರಿ. ಕಿತ್ತೂರಿ ಅಜ್ಜಾರಿಗೂ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿದ್ವಿ, ಬೋರ್ ಕಿತ್ಕೊಂಡು ಪಟ್ಕೊಂಡು ಹೋದ್ರಿ. ಆಮೇಲೆ ಒಂದು 3-4 ಬಂದು ಹೇಳ್ರಿ ನಮಗೆ, ಎಲ್ಲ 5-6 ಪಾಯಿಂಟ್ ಸುಳ್ಳಾದ್ರು. ಇಲ್ಲ ಅವ್ನು ಕಣ್ಣಾಗ ನೀರ ಬರಕ್ ಹೋಯ್ತು, ಪಾಯಿಂಟ್ ನೀರು ಐತೆ ಅಂತ ಹೇಳ್ತಾರೆ ಕೇಳಂತಲೇ. ಆದ್ರೆ ನಾವು ಹೊಡ್ಯಾಕ ಹೋರ್ ನೀರು ಆಗತ್ತಲ್ಲ, ಹೆಂಗದ ಚಿಂತೆ ಬತ್ತರ್ ಚಿಂತೆ ಬಂದ್ಕೊಂಡು ನಮ್ಮ 3 ಮಂದಿ ಅಣ್ಣ ತಮ್ಮರಿಗೆ ಕನಸು ಬಿತ್ತು, ಏ ನಾವ ನೀರು ನೋಡುದು ಅವರು ನಮಗತ್ತೇನು ಹುಟ್ಟಾರ ತಂದೆ ತಾಯಿ ಹಿಡ್ದಾರವನ್ನ, ನಾವ ನೀರು ನೋಡುದು ನಾವು ಹೊಡಿದೀನಿ, ಯಾವನು ಕರ್ಕೊಂಡು ಬರೋಂಗಿಲ್ಲ ಅಂತ ಹಿಂಗೆ ಮನಸ್ಸು ಮಾಡಿದ್ರು. ನಾವು ಗುರುತ ಮಾಡಿ ಒಂದು ಪಾಯಿಂಟ್ ಮಾಡಿದ್ರು, ಅದು 70 ಫೂಟ್ಗೊಂದು 3 ಇಂಚ್ ನೀರು ಆತ್ರ, 3 ಇಂಚ್ ನೀರು 3 ಎಕರೆ ತೊಯಾಕೈತಿ ರೀ, 10 ಎಕರೆ ಭೂಮಿಯಾಗ. ಇನ್ನು ಉಳ್ದದ್ದು ಹೆಂಗೆ ಹಾಸೋದು, ಇನ್ನೊಂದು ಪಾಯಿಂಟ್ ಮಾಡಕ್ಕೆ ಹೋರು ಇಲ್ಲಿ ಸಿಗೋದಿಲ್ಲ, ಇದೊಂದೇ ಸಿಕ್ಕೈತಿ ಅಲ್ಲಿ ಮಟ್ಟ ಬಾಯಿನ ಮಾಡೋಣ. ಒಂದು 5-6 ವರ್ಷ ಹಿಂಗೆ ಮಾಡಿದ್ರು, 3 ಅಡಿಗೆ ಮಾಡಿದ್ರು. ಆಮೇಲೆ ಅದು ನಮಗೆ ಇದನ್ನ ಮಾಡಿದ್ರೆ ಹೊಲದಾಗಿಂದ ಉತ್ತಂತ ಹಾಕಿರ್ಕಿಲ್ಲ, ಒಂದು ಟ್ರ್ಯಾಕ್ಟರ್ ತೊಗೊಂಡ್ರಿ ಸೆಕೆಂಡ್ ಹ್ಯಾಂಡ್. ಏನು ಮಾಡಿ ಕೆಲಸ ಆಗಿಬಿಟ್ಟದ, ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೊಗೊಂಡು ನಮಗೆ 25 ಎಕರೆ ಇದ್ದಾಗ ಒಂದು ಟ್ರ್ಯಾಕ್ಟರ್ ಕೊಡ್ತೀರಿ. ಅವಾಗ ಅನ್ಕೋವಾಗ ನಮಗೆ 25 ಎಕರೆ ಭೂಮಿ ಇದಕ್ಕಿಲ್ಲರಿ, ಮತ್ತೆ ಏನು ಮಾಡ್ಬೇಕು, ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೊಗೊಂಡು ಹೊಡ್ಯಾವಿದ್ರೆ ನಮ್ಮ ತಮ್ಮ ಹೊಡಿತಿದ್ದ ಮಂದಿ ಹೊಡಿದ ಮಂದಿ ಬಡಪಣ್ಣ ನಮ್ದ ಹೊಡಿ ಸೆಕೆಂಡ್ ಹ್ಯಾಂಡ್ ತಗೋ, ನೀಗಿದಷ್ಟು ರೊಕ್ಕ ಕೊಟ್ಟು ಸಾಣ ತಗೋ ಅಂತೇಳಿ ಒಂದು ಗಾಡಿ ತೊಗೊಂಡ್ರಿ, ಅದನ್ನ ಒಂದಿಟ್ಟು ಬಾಡಿಗೆ ಮಾಡ್ರಿ, ಅದೊಂದು 8-8 ಲಕ್ಷ ರೂಪಾಯಿ ಕಳಿಸ್ತೀರಿ. ಹಂಗಾರೆ ಈ ಹೊಲ ಹಿಂಗೆ ಬೀಳ್ತೈತಿದ, ಅಷ್ಟು ರೊಕ್ಕ ಇಲ್ಲಿ ಹಾಕಿದನ್ನು ಪಾಯಿ ಕಡ್ದು ಇದನ್ನು ಮಣ್ಣು ಅಂತೇಳಿ ಮಂದಿಗೆಲ್ಲ ಭಾಳ ವಾಹಿನಿ ಹತ್ರ ಅದು. ಗ್ರಾಮ ಸೇವಕರು ಇದ್ರಿ ಉಕ್ಕಾಕ ಜಾನಕಿ ಅಂತೇಳಿ, ಅವ್ರು ಬಂದ ದುಬ್ಬಲ್ಲಿ ಶಪ್ಪಿಸ್ರಿ ನಮ್ಗೆ, ನೀವು 8 ತಿಂಗಳದಾಗ 70 ಫೂಟ್ ಬಾವಿ ಮಾಡಿದ್ರೆ ನಿಮ್ಮಂತ ರೈತರನ್ನ ಹುಚ್ಚು ರೈತನ ಇಲ್ಲಿ ನೋಡಿ ಅಂದ್ರು. ಮತ್ತೆ ಇದ್ದದ ಅಷ್ಟ ಭೂಮಿ ರೀ, ಮತ್ತೆ ಅದಾಳದ ಹೋದ್ರೆ ನಮ್ಗೆ ಅಟ್ಟ ಇದ, ಮತ್ತೆ ನಮ್ಗೆ ಯಾರು ನೌಕರಿ ಇಲ್ರಿ, ಮತ್ತೆ ಅದ್ರಾಗ ಗುದ್ದಾಡ್ಬೇಕಲ್ಲ. ಮಾಡಿದ್ರಿ ಸ್ವಂತ ಜಾಗ ತಗೊಂಡು, ಜಾಗ ತಗೊಂಡು ಅದಕ್ಕೆ ಮತ್ತೆ 30 ಫೂಟ್ ದರ ಸುಮಾರು ಇತ್ತು ರೀ, ಅದು 30 ಫೂಟ್ ಅದಕ್ಕೆ ಸಟ್ಟನ್ನ ಕಬ್ಬಣಾಗಿ ಸಲಾಫ್ ಹಾಕಿ ಅಸ್ ಬಾವಿ ಮಾಡಿದ್ರು ಅದನ್ನು. ಏ ಭಾಳ ನಿಮ್ದು ಭಾಳ ನಿಮ್ ಮುಂದೆ ಎಲ್ಲ ಹೋಚ ಹತ್ತಿದ್ರು, ಈಗ ಹಿಂಗ್ ಹೆಂಗ್ ಮಾಡಕೈತಿ, ಮತ್ತೆ ನಮ್ಗೆ ಇದನ್ನ ಬಿಟ್ಟು ಗತಿ ಇಲ್ಪ, ಏನ್ ಮಾಡಿ ನಾವು ಮಾಡಾಯ್ತು ಮಾಡಿದ್ರಿ ಸಾಕಾಯ್ತು ನಮ್ದು, ಅಷ್ಟೇ ನೀರು ಉಳಿತಿರೋದು ಅಷ್ಟು ಪೋಟ್ ಮಾಡ್ರು, ನಮ್ಮ ತಮ್ಮಗಳನ್ನ ಅಟ್ ಮಾಡ್ರು ಅಟ್ಟ ನೀರು ಅದ ಬಾಳ್ಸ್ ಬಡಂಗಿಲ್ಲ, ಏ ನಾ ಅಡಬೋರ್ ಹಾಕೊಂಡು ತಾಣ ಬರ್ತೀನಿ ಅಂತ. ಅಷ್ಟ 70 ಫೂಟ್ ಮಾಡಿ ಅಡಬೋರ್ ಹಾಕಿಬಿಟ್ರಿ, ನೀರು ಬಿತ್ತು ನೀರು ಬಿತ್ತು ಸುತ್ತ ಮುಂದೆ ಎಲ್ಲ ಬಂದು ನೋಡಕೈತಿರು, ಈಗ ಅಣ್ಣ ಹಾಕಿದ್ ನಿಮ್ ಮುಂತಾನ ಚಲೋ ಆತು ಚಲೋ ಆತು ಅಂತ ಹೇಳ್ರಿ. ಅದು ಮತ್ತೆ ಪೈಪ್ಲೈನ್ ಮಾಡ್ಬೇಕ್ರಿ, ಅದಕ್ಕೆ 5,000 ಫೂಟ್ ಪೈರಾಣ್ ಐದಿಂಚ ಲೈನ್ ಮಾಡಿದ್ರಿ, 5,000 ಫೂಟ್ ಒಟ್ಟ ಅದೆಲ್ಲ ಕೂಡಿ 10 ಲಕ್ಷ ರೂಪಾಯಿ ಬತ್ತಿರೋದು. ಹಾಳೆ ಎಲ್ಲ ಕಬ್ಬು ಹಸಿದ್ರಿ, ಕಬ್ಬು ಬೆಳೀತ ಇಷ್ಟು ಮಟ್ಟ ಕಬ್ಬು ಹತ್ತಿರಿ, ಕಿನಾಲ್ ಬರ್ತೈತಿ ನೀನು ಕಿನಾಲ್ ಆದಾಚ ಕುಡಿ ಚಲೋದು ಬ್ರದರ್ ನೀ ಕಿನಾಲ್ ನಮ್ಮ ಬಾವಿನ ಕುಡಿ ಚಲೋ ಮಾಡಿದ್ರು. ನಾವು ಪಟಕ್ನ ಏನ್ ಮಾಡಿದ್ರಿ, ಇಲ್ಲಿ ಕಾವಲ್ ಹೊಡೆದ್ಬಿಟ್ಟು, ಕಾವಲ್ ಹೊಡೆದು ಬಿಟ್ಕೊಂಡು ಕಬ್ಬು ಎಷ್ಟು ಬಂದೆಲ್ಲ ಒಣಗಿ ಬಿಟ್ಟರು. 3 ವರ್ಷ ರೀ ಒಟ್ಟ ದೀಡ್ ನೋಟಣ್ಣ ಆಗೋದು 10 ಎಕರೆ ಕಬ್ಬು ಬಾವಿ ನೀರು ಲಗ್ನ ಬಾವಿ ನೀರು ಪೋಟಾಗ್ಲಿ, ಮಳಿನ ಹೋಗಿತ್ತು 5 ವರ್ಷ ಮಳಿ ಹೋಗಿತ್ತಾಗ ಆ ಟೈಮ್ದಾಗ ಹಿಂಗಾಗ್ರಿ. ಆಮೇಲೆ ಕಿತ್ ನಮ್ಗೆ ಗೊತ್ತಾಗ್ಲಿರದ ಬರ್ತದ ಬಿಡ, ಹಚ್ಕೊಬ ಹಚ್ಚಿದ್ದು ಹಚ್ಕೊಬ ಹಚ್ಚಿದ್ದು ಅಂದ್ರೆ 3 ವರ್ಷ ಲಾಸ್ ಆಯ್ತು. ಆಮೇಲೆ ಕಿತ್ ಹಚ್ಚಿದ್ರು ನಾವು ಕಬ್ಬು, ಕಿತ್ ಏನು ಹಚ್ಚಿದ್ರಿ ಅದು 10 ಎಕರೆಗೆ 7 ಟನ್ ಕಬ್ಬು ಆಗ್ಬಿಟ್ಟು. ಅದೇನು 3 ವರ್ಷ ಸೋತಿದ್ರಲ್ಲ ಅದೇನು, ಆಗ ಎಲ್ಲರಿಗೂ ಮತ್ತೊಂದು ಧೈರ್ಯ, ಮತ್ತೆ ಭೂಮಿ ತಾಯಿ 3 ವರ್ಷದಾಗ 1 ವರ್ಷ ಕೊಡ್ತಾಳಪ್ಪ ಈಚಿ ಒಳಗೆ ದುಡ್ದ ತರ ಸಾಕೈತಿ ಆಗ್ಲಿಕ್ಕೆ, ಯಾರ್ದು ಮೋಸ ಆಗಂಗಿಲ್ಲ, ಯಾರಿಗೂ ಅನ್ಯಾಯ ಆಗಂಗಿಲ್ಲ, ಭೂಮಿ ತಾಯಿ ದುಡ್ದದ್ದು ಲಾಭ ಐತಿ ಅಂತ ಹೇಳಿ ನಮ್ದು ಕೃಷಿ ಒಕ್ಕಲ್ತನ ಮಾಡ್ಕೋದ್ ಬಂದು ನೋಡ್ರಿ ಸರ್ ನಾವು. ಆಮೇಲೆ ರೀ ನಾವು ಎಷ್ಟೋ ಈಗಾರು 3 ಮಂದಿ ನೀರು ಹೇಳ್ತೀರಿ, ನಮಗೆ ಹೇಳ್ರ ಸಾಕು, ಮುಂದಕ್ಕೂ ತೊಡ್ಸ್ಬಿಟ್ಟು ಬರ್ತೀನಿ ನಾನು. ನಾನು ಒಂದು 1,000 ಗಂಟ್ಲೆ ಪಾಯಿಂಟ್ ಹೊಡ್ಸೀನಿ ರೀ, ಆದ್ರೆ ಅವ್ರು ಹೆಂಗೆ ಪಾಯಿಂಟ್ ತೆಪ್ತಾವ ಅಂದ್ರೆ ನಮ್ಗೆ ಅಲ್ಲಿ ಹೇಳು ಇಲ್ಲಿ ಹೇಳು ಹಂಗೆ ಹೇಳು ಹಿಂಗೆ ಹೇಳ್ತಂದ್ರೆ ಪಾಯಿಂಟ್ ತೆಪ್ತಾವ್ರಿ. ನಾವು ಡೈರೆಕ್ಟ್ ಗಪ್ ಹೋಗಿ ಹೊಡಿ ಇಲ್ಲಿ ನಮಗೆ ಯಾರು ಹೊಡಿತಾರೆ ಅಲ್ಲಿ ನೀರು ಆಗಿದೆ ಅವ್ರು ಹಿಂಗಾಗ. ಮತ್ತೆ ಹೇ ಸಾಕು ನಮ್ಗೆ ತಳಗ ನೀರು ಇನ್ನಷ್ಟು ಹೊಡಿರು ಅಂದ್ರೆ ಏ ಸಾಕು ನಮ್ಗೆ ಇಷ್ಟು ರೊಕ್ಕ ಆಗಬೇಕಾಗಿತ್ತು ಏ ಸಾಕು ನಮ್ಗಂತೂ ಹಿಂಗಾಗಿ ನೀರು ಪಿಲ್ಲ ಹೊರತಾಗಿ ನಾವು ನೀರು ನಮ್ಮ ಏನು ಪೇಲ್ ಆಗಿಲ್ಲ ಕರ್ಕೊಂಡು ಹೋಗ್ರಿ ನಾವು. ಆದ್ರೆ ಇಬ್ರು ಹೋಗ್ತಾರ್ರಿ ಫುಲ್ ನೀರು ದೊಕ್ಕರ ಈಟ ನೀರ್ದಿಲ್ಲ ಅವ್ರು ಹೋಗಂಗಿಲ್ಲ, ನನ್ನ ಅಪ್ಪನ ಕೇಳ್ತಾರ ಅವ್ರು. ಏ ಅವ್ನು ದೊಡ್ಡಪ್ಪನ ಕೇಳಿದ್ರು ಅಣ್ಣನ ಕೇಳ್ತಾ ಅವ್ರ ನಮ್ಮ ತಮ್ಮ ಅಂತಾನ್ರಿ. ನಾವು ಕಣ ಏ 1 ಇಂಚ್ ನೀರಿಗೆ ಭಾಳ ಕಿಮ್ಮತ್ತೈತಿ, ಭಾಳ ನೀರಿಗೆ ಏನು ಕಿಮ್ಮತ್ತಿಲ್ಲ, ಅಲ್ಲಿ ಒಂದು ಕುಟುಂಬ ಬದತಿ, 1 ಇಂಚ್ ಆದ್ರೆ 1 ಎಕರೆ ಬದುಕತಿ, 4 ದನ ಬದುಕ ಪುಣ್ಯದ ಕೆಲಸ ಅದನ್ನು ಮಾಡ್ರಿ ಮೊದಲನೇ ಅಂತಾನೆ. ಹೇ ಎಲ್ಲಿ ನೀನು ಹೋಗ್ಬೋದಕ್ಕೆ ಹಿಂಗ್ರಿ ಸರ್, ನಾವು ಎಲ್ಲಿ ರೊಕ್ಕ ಅದಕ್ಕೆ ಮೊದಲಂತೆ ಬಾವಿ ಇಳಿದಾಗ ಚಾಜ್ಜಿ ತೊಗರಿ ಇಂಥವು ಹಾಕ್ತಿದ್ರು ನಾವು, ಅದೇನು ಆಗ್ತಿಕ್ಕಿಲ್ಲ, ಮಳೆ ಕೈ ಕೊಡ್ತಿತ್ತು. ಈಗ ನೀರಾವರಿ ಏನು ಮಾಡ್ಕೋತ ನಾವು ಬೆಳೆ ಬೆಳೆದಿದ್ರಲ್ಲ, ಇದು ಎಷ್ಟಲ್ಲಿ ನಮ್ಮ ಹೊಟ್ಟಿಗೆ ಮಟ್ಟಿಗೆ ಚಾಟಿ ಖರ್ಚು ಹೊಟ್ಟಿಗೆ ಮಟ್ಟಿಗೆ ಚಾಟಿ ಹಾಕೋದು ಬಂದತ್ತಿರಿದ. ಎರಡು ಮೂರು ವರ್ಷಕ್ಕೊಂದು ಸ್ವಲ್ಪ ಲಾಭ ಹಿಂಗೆ ಹಾಕೋದು ಬಂದ್ರೆ ನಮಗೇನಾಕಿ ತಾಯಿನ ಲುಕ್ಸಾನ್ ಮಾಡ್ಲಿ ದುಡಿದ್ರೆ ಕೊಡ್ತಾಳು, ಭಕ್ತಿ ಇಲ್ಲೇ ದುಡಿಬೇಕು. ಮತ್ತೆ ಎಲ್ಲರೂ ಹಾಕಿನ ಅಲ್ಲಿ ಬಿಟ್ಟು ಹೋದ್ರೆ ಕೆಲಸ ಆಗಂಗಿಲ್ರಿ, ಬಿಟ್ಟು ಎರಡು ದಿವ್ಸ ಹೋಗಂಗಿಲ್ರಿ, ಒಂದು ದಿವ್ಸ ನಡೀತೈತಿ ರೈತಕ್ಕೆ ಹೋಗಾಕ, ಎರಡು ದಿವಸ ನಡೀತೈತಿ ಭಾಳ ಆದ್ರೆ, ಮೂರನೇ ದಿವಸಕ್ಕೆ ಹೋದ ಹೊಲ ಇಲ್ಲಿ ಇರಂಗಿಲ್ರಿ. ಅಲ್ಲಿ ಹಂಗೆ ಏನು ವಿಜ್ಞಾನ ಇರಲಿ ಏನಿರಲಿ ನಾವು ಅಲ್ಲಿ ಇರಬೇಕು ಅಂದ್ರೆ ಅದಿರ್ತೈತಿ.
0: ಈ ಕೃಷಿ ಮಾಡುವಾಗ ನಿಮಗೆ ಅತ್ಯಂತ ಕಷ್ಟವಾದಂತಹ ಕೆಲಸ ಯಾವುದು ಮತ್ತು ಅದನ್ನು ಯಾವ ರೀತಿ ನಿಭಾಯಿಸಿರಿ ಅದ್ರ ಬಗ್ಗೆ?
1: ಕಷ್ಟವಾದ ಕೆಲಸ ಈಗಿನ ಕಾಲಕ್ಕೆ ಬಂದ ಕಸಾನ ಭಾಳ ಕಾಡಾದತ್ರಿ. ಒಟ್ಟು ಆಗಿನ ಮೊದಲು ಕಸ ಎಡಿ ಹೊಡೆದು ಮಾಡಿದ್ ನಾವು ಕಂಟ್ರೋಲ್ ಮಾಡ್ಕೋತಿ ತೆಗದ, ಈಗ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗೋತ್ರಿ, ಅದು ಎಂಥ ಕಸ ಬಂದೈತಿ ಆಮೇಲೆ ಹಿಂಗೆ ಹೊಡೆದು ಹಿಂಗೆ ಹೋಗಿ ಹೋದಂಗೆ ಆಕೈತಿ, ಮತ್ತೆ ಪಾಟ್ನ ಚಾಲನ ಆಕೈತಿ. ಈಗ ಅದ್ರಾಗೂ ಒಟ್ಟೆ ಕೆಲಸ ಕೊಡೋತ್ರಿ ಕಸದ ಎಣ್ಣೆಗೂ.
0: ನೀವು ಯಾವ ರೀತಿ

0: ಇದು ಮಾಡ್ತಾ ಇದ್ದೀರಾ?
1: ಅದಕ್ಕೆ ಎಣ್ಣೆ ಹೊಡಿತೀರಿ ಮಾಡ್ತೀರಿ, ಮತ್ತೆ ಉಳ್ದಟ್ಟು ಮತ್ತೆ ಆಳಚ್ಚಿ ತೆಗಿಸ್ತೀರಿ. ಅಷ್ಟು ಕಸ ಭಾಳ ಸುಮಾರು ಐತ್ರಿ ಆಮ ಹೆಂಗಾಮಲ್ರಿ, ಈಗ ಈಗಿನ ಕಸ ಒಟ್ಟೆ ಉಪಯೋಗ ಆಗೋದ್ರಿ, ಕಸಕ್ಕೆ ಭಾಳ ಎಲ್ಲ ಕಸಕ್ಕೆ ಲಾಸ್ ಆಗದ್ರಿ. ಈಗ
0: ನನ್ನ ಮುಂದಿನ ಪ್ರಶ್ನೆನೇ ಆದಿತ್ತು, ಹೊಲದಲ್ಲಿ ಈ ಕ್ರಿಮಿ ಕೀಟಾಳುಗಳನ್ನು ನೀವು ಹೇಗೆ ಅದನ್ನು ಟ್ಯಾಕಲ್ ಮಾಡ್ತೀರಾ, ಅಂದರೆ ಅದನ್ನು ನಾಶ ಮಾಡಲಿಕ್ಕೆ ಏನೇನು ಹೆಜ್ಜೆಗಳನ್ನು ಇಡ್ತಿದ್ದೀರಾ?
1: ಏನು ರೀ, ಒಮ್ಮೆ ಅದು ತಾನಾಗಿ ಬರ್ತೈತಿ ತಾನಾಗಿ ಹೋಗತಿ, ಮತ್ತು ಕಬ್ಬಿಗೆ ಒಮ್ಮೆ ಭಾಳ ಕಡಿತಿ, ಆಗ ಹೊಡೆದ್ರು ಅದು ಕೆಲಸ ಆಗಿಲ್ಲ, ಎಣ್ಣೆ ಹೊಡೆಯೋ ಕಬ್ಬು ಡೌನ್ ಆಗೋದು. ಕಬ್ಬಿಗೆ ಒಮ್ಮೆ ಬಿದ್ದಿರಲ್ಲ, ಈಗಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಬಿದ್ದಿರ್ತೈತಿ, ಆಗಿನ ಪಾಟ್ನ ಅದನ್ನ ನೋಡ್ಕೊಡೋದ್ರೆ ಕಂಟ್ರೋಲ್ ಮಾಡ್ತೀವಿ ನಾವು. ಆಗಿನ ಫಸ್ಟ್ ಏನು ಬಂದಿರಲ್ಲ ಹಂಗೆ ಅಷ್ಟು ಸ್ಪೀಡ್ ಇಲ್ಲ ರೀ, ಅದ ಕಬ್ಬಿನ ಹುಳ ಒಂದ ನಾವು ಕಬ್ಬು ಒಂದ ಬೀಳ್ತೀರಿ, ಉಳ್ಕಿದ್ದೀನಿ ಬೆಳೆಯಂಗಿಲ್ಲ, ಯಾಕಂದ್ರೆ ನಮ್ಗೆ ಜನ ಕಡಿಮೆ ರೀ, ನಾವು ಕಾಯಕ್ ಮಾಡೋ ಜಡ ಆಕತಿ ಅಂತೇಳಿ ಈಗ ಬರೀ ಕಬ್ಬ ಬೀಳ್ತೀರಿ ನಾವು, ಅದ್ರ ಮೇಲೆ ಗುದ್ದಾಡ್ಕೊಂಡು ನೋಡಿದ್ರಿ.
0: ಮುಂದಿನ ಪ್ರಶ್ನೆ ನಂದು, ಈ ಸಾಂಪ್ರದಾಯಿಕ ಕೃಷಿಯಿಂದ ಪರಿಸರಕ್ಕೆ ಹಾನಿ ಅನ್ನುವಂತಹ ಮಾತಿದೆ, ಇದಕ್ಕೆ ನಿಮ್ಮೇನು ನಿಮ್ಮ ಅಭಿಪ್ರಾಯವೇನು?
1: ಅದು ನೂರಕ್ಕೆ ನೂರಕ್ಕೆ ಸತ್ಯ ಸರ.
0: ಓ,
1: ಮೊದಲನೇ ಕೃಷಿ ಮಾಡ್ಬೇಕಂದ್ರೆ ಈಗ ಆಳು ಬಾಳ್ಬೇಕು, ಭಕ್ತಿಲೇ ದುಡಿಯುವರಿಗೆ ನಮ್ಮಂಗ ದುಡಿಯಕ್ ಆಗಂಗಿಲ್ರಿ, ಮಕ್ಕಳಿಗೆ ಅವ್ರತ್ಯಾಗ ತಾಕತ್ ಇಲ್ರಿ, ಎಲ್ಲ ಕೆಮಿಕಲ್ಸ್ ತಿಂದ ಬೆಸೂಸ್ತಾಗಿ ಬಿಡ್ತಾವ. ನಾವು ನಾಲ್ಕು ನಾಲ್ಕು ಹಳ್ಳಿ ಕೆಲಸ ಮಾಡ್ತಿದ್ರು, ಅವಾಗ ಈಗ ನಮಗೂ ವಯಸ್ಸಾಗೈತ್ರಿ, ಈಗ ಒಂದ್ ತಾಳಿದ ಎರಡು ತಾಸಿನಾಗ ಮಾತ್ರ ಒಂದ್ ಹಳ್ಳಿ ಕೆಲಸ ಬಿಡ್ತಾರೆ, ಅದ್ರ ಚಿಕ್ಕ ಮಾಡಾಕಾಗಲ್ರಿ ನಮಗೆ. ಈಗ ನಕ್ಕಿ ಮಾಡ್ತೀವಿ ನಾವು, ಆದ್ರೆ ಮಕ್ಕಳಿಗೆ ಅಷ್ಟ ದುಡಿಯಕ್ ಆಗುತ್ತೆ. ಈಗ ವಿಜ್ಞಾನ ಬಂದ್ ಅವ್ರಿಗೆ ಸೌಲತ್ ಕೊಟ್ಟು ಆತ ಹಾಕತ್ ಇಲ್ದಂಗ್ ಮಾಡಿತ್ತು, ಹಿಂಗ್ ಆಗೈತಿ ಒಟ್ಟ ಕೃಷಿ ಹಿಂದೆ ಬಿಡ್ಬೇಕಂದ್ರೆ.
0: ಖಂಡಿತ ಮಾತು ನಿಜ. ಅಂಡ್ ನೀವು ಮಾಡೋ ಕೆಲಸ ಮತ್ತು ಈಗಿನ ಯುವಕರು, ನನಗೂ ಹಿಡಿದು ಹೇಳ್ತೇನೆ, ಅಷ್ಟು ನಾವು ಮಾಡಕ್ ಆಗುದಿಲ್ಲ. ಹೌದೌದು, ಅಷ್ಟು ಶಕ್ತಿ ನಿಮಗೆ ಆ ಒಂದು ಕಾಲದಲ್ಲಿ ತಿಂದಿರುವ ಆಹಾರದ ಒಂದು ಶಕ್ತಿ ಇವತ್ತಿಗೂ ಇದೆ, ಇದು ಮಾತ್ರ ನಿಜ ನೀವು ಹೇಳಿದ್ದು. ಮುಂದಿನ ಪ್ರಶ್ನೆ ಆಗಿರುತ್ತೆ, ಸಾವಯವ ಕೃಷಿ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು?
1: ಅದನ್ನ ಮಾಡ್ರಿ ಚಲೋ ಅಂತ ನನಗೆ ಅನ್ಸುತ್ತೆ, ಯಾಕಂದ್ರೆ ಮುಂದಿನ ಯುವ ಪೀಳಿಗೆ ಮತ್ತೊಂದು ಎರಡು ವರ್ಷ ಬದುಕದ್ರಿ, ಇಲ್ಲೂ ಈಗ 40 ವರ್ಷ 30 ವರ್ಷ ಆಯ್ತಾರ್ರಿ, ಇನ್ನು ಬರುವರ್ತ 20 ವರ್ಷ ಆಯ್ತಾರ, ಇದನ್ನ ಹಿಂಗೆ ಮಾಡ್ಕೋತಾರ ಭೂಮಿ ಹಾಳು ಬೀಳ್ತೈತ್ರಿ. ಕಮಾಣಾರ್ತಿಯಿಂದ ರೈತ ಕಮಗತಿಯಿಂದ ಮಾಡಿದರೆ ನಡೀತೈತಿ. ಈಗ ಜರ್ಸಿ ಆಕಳ ಹಾಲ ಬೆಣ್ಣೆ ತಿಂದ ನಾವು ಅಂತಕ್ಕೆ ಮತ್ತೆ ರೋಗ ಚಲೋ ಆಕೈತ್ರಿ. ಮೊದಲಿನ ಜರ್ಸಿ ಆಕಳ ಮೊದಲಿನ ಆಕಳ ಹಾಲ ಆ ಬೆಣ್ಣೆ ತಿಂದ್ರೆ ಅವಾಗ ರೋಗ ಹೋಗೈತ್ರಿ. ಇದರಿಂದ ರೋಗ ಬರತೈತಾರಲ್ಲ, ಕೇಳರು ಕೇಳುವರ ಬೇರೆ ದೇಶದಿಂದ ತರಕ ಹಸ್ತಾರ, ಏನರ ಮಾಡ್ತಾರ, ಸಂತಿ ಬಂದ್ ಮಾಡಿದ್ರೆ ಚಲೋ ಮಾಡ್ತಾರ, ಶಿವ ಶಿಕ್ಕಂಗಾರಿ ಒಟ್ಟೆ. ಆದ್ರೆ ಬಾಳ್ ಬೇಕಾಗೈತ್ರಿ ಈಗ, ಆ ಬಾಳ್ ರಾಗಿ ಏನೈತಿ ತೊಡೆದ್ರೆ ಬಂಗಾರ ಐತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಬಾಳ ಇದ್ದು ಕೆಪಣ ಹುಡುಗ ಇಷ್ಟಾರ ನನ್ ಮನಸ್ಸು ಹೇಳುದ್ರೆ.
0: ಈ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಏನೇನು ಕ್ರಮ ಕೈಗೊಂಡಿದ್ದೀವಿ?
1: ಮಣ್ಣಿನ ಫಲವತ್ತತೆ ಅದಕ್ಕೆ ನಕ್ಕಿ ಸಗಣಿ ಗೊಬ್ಬರ ಹಾಕಿದ್ರೆ ಚಲೋ ಸರ್, ಬರೀ ಇದನ್ನ ರಾಸಾಯನಿಕ ಮೇಲೆ ಗುದ್ದಾಡಕ್ಕೆ ತೊಂದರೆ ಆಕತಿರದ, ಸಗಣಿ ಗೊಬ್ಬರ ಹಾಕ್ಬೇಕ್ರಿ, ಅದಕ್ಕೆ ಎರೆಹುಳ ಗೊಬ್ಬರ ಮಾಡಿ ಬಿಡ್ಬೇಕಂತಾರು, ಆದ್ರೆ ಅದನ್ನ ಮಾಡ್ರಿ ಮತ್ತೆ ರಾಸಾಯನಿಕ ಮಾಡುವಂಗಿಲ್ಲ ತರು, ಹಿಂಗಾಗಿ ಅದನ್ನು ಮಾಡಕ್ಕಾಗೋದು, ರೈತರಿಗೆ ಇದು ಮಾಡಕ್ಕಾಗತ್ತು. ಅದನ್ನ ನಕ್ಕಿ ಅದಕ್ಕೆ ಗೌರ್ಮೆಂಟ್ ಆಗಲಿ ಮತ್ತು ಒಂದು ಸಂಸ್ಥಾದಾರವಾಗಲಿ ಪುರ್ಮಾಸಿ ಅದಕ್ಕೆ ಗಂಟೆ ಬಿಡಬೇಕು. ಈಗ ಅವರು ಈಗಿನವ್ರು ಏನು ತುಟ್ಟು ಮಾಡ್ರೆ ತಾನೇ ಬಿಡ್ತಾರೆ, ತುಟ್ಟು ಮಾಡ್ರೂ ಬಿಡಕ್ಕಾಗಂಗಿಲ್ಲ, ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಹಾಗೆ ಮೊದಲಂತಿ ಅದನ್ನ ಗೊಬ್ಬರ ಹಾಕಿ ಅದನ್ನ ಬೆಳೆಸ್ತಾರೆ, ಆ ಅಭ್ಯಾಸ ಇದ್ದಂಗತ್ತು ದುಡುಕಿ ದನಗಳು ಕಟ್ತಿರ ಅವಾಗ. ಈಗ ದನಗಳು ಕಟ್ಟದಂಗೆ ಆಗಿಬಿಟ್ಟೆ ಸರ್, ಹೆಂಡಿಕೆ ಬೆಳೆ ಹೆಣ್ಕಾಸು ಬೆಳೆಯಕ್ಕೆ ಯಾರು ಒಟ್ಟ ಮನಸ್ಸಾಗುತ್ತೆ? ನಾವಂತ ಇನ್ನೇನಾದ್ರು ಬೆಳಿತೀವಿ ನಿಮ್ಮ ಹರಿಯಾಗ ಎತ್ಕೊಂಡು ಅದನ್ನು ಬೆಳೆದಾಗ ಸಮಾಧಾನ, ನಮಗೆ ಒಳ್ಳೆಯ ನಮ್ಮ ಕೆಲಸ ಇಲ್ಲ. ಹಿಂಗೆ ನಾವು ಬಂದಿದ್ರಿ ಕರೆ, ಈಗಿನ ಅವ್ರಿಗೆ ಬ್ಯಾಡ ಆಗೈತಿ, ಅದು ಬಟನ್ ಬಡ್ದುಕೊಂಡು ಅದು ಮನೆಗೆ ಬರ್ಬೇಕು ಆರ್ಡರ್, ಅದು ಹಂಗೆ ಬರಂಗಿಲ್ಲ ರೀ. ಈಗ ನಮಗೆ ಹಂಗೆ ಬರ್ತಿಕ್ಕಿಲ್ಲ, ಅವ್ನಾಗ ಹಂಗೆ ನಾವು ದೊಡ್ಡದಾಗ ಬರ್ತಿತ್ತು, ನಾವು ದನಕ್ಕ ಮೇಲೆ ಪ್ರೀತಿ ಇನ್ನವ್ರು ನಾವು ರೀ. ದಿವಸಕ್ಕೊಮ್ಮೆ ಬಸವನ್ ಮೈತಿಕ್ಲಾರ್ದನ ಇನ್ನವ್ರು ನಾವು ಹೊಲ್ದಾಗ ಎರಡು ಹುಡುಗಳದವ್ರು ಒಂದು ಆಕಳ ಆಕಳ ಕರೀತಿರಿ ನಂಗೆ, ಏ ಅವನ ಯಾಕೆ ಮಾಡಿದ್ ನಿಮಗೆ ಗೊತ್ತಿಲ್ಲಗಪ್ಪ, ಅದ ಬೇಕದಕ್ಕದನ್ನ ಇದನ್ನ ಭಾಳ ಆಲ್ ಇಂಡಿಯಾ ಕೇಳ್ಕೋತ ಕೇಳ್ಕೋತ ನಾನು ಇದನ್ನ ಭಜನೆ ಕಲಿಬೇಕು. ಆಲ್ ಇಂಡಿಯಾದಾಗ ರೀ ಬಸವರಾಜ ರಾಜಗುರು ಇವರೆಲ್ಲ ಹಾಡಿದ್ದು ನಮಗೆ ಭಾಳ ಇಷ್ಟ ರೀ. ಮಲ್ಲಿಕಾರ್ಜುನ ಮನಸೂರು ಹಾಡಿರೋ ಅವ್ರ ಹಾಡಿಕೆ ನಮಗೆ ಇಷ್ಟ, ಅವ್ನ ರೇಡಿಯೋ ರೇಡಿಯೋ ಅಷ್ಟ ಐತ್ರಿ, ಟಿವಿಯದ ಇದಕ್ಕಿಲ್ಲ, ಅವ್ರದ ಕೇಳ್ತಿದ್ರು ಭಾಳ ನಾವು.
0: ಅದಿಲ್ಲದೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಫೇನು ಧ್ವನಿ 90.4 FM KL ಈ ಕನಸು ಇವತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ ನಮ್ಮೊಂದಿಗೆ ಇದ್ದಾರೆ ಅಪ್ಪಣ್ಣ ಅವರು. ಎಸ್, ಇವತ್ತಿನ ಕಾರ್ಯಕ್ರಮದ ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಇಲಾಖೆಯಿಂದ ಕೊಡ್ತಾ ಇರೋ ಸಹಾಯಧನದಿಂದ ನಿಮಗೇನಾದ್ರೂ ಸಹಾಯವಾಗಿದೆಯಾ?
1: ಸರ್, ಅವರು ಸಹಾಯಧನ ಕೊಡ್ತಾರೆ, ಎಷ್ಟು ಕೊಡ್ತಾರೋ ಅಂತ ಅಡೆ ಕೊಡ್ತಾರೆ ಅವ್ರು. ಅವ್ರು ಕೊಟ್ಟಿದ್ದು ಅದಕ್ಕೂ ಆಗಂಗಿಲ್ಲ, ಒಟ್ಟೆ ಅದಕ್ಕೂ ಅವ್ರು ಕೊಟ್ಟಿದ್ದಿಲ್ಲ ಸಾಲ ಆಗಿಲ್ಲ, ಸುಮ್ಮನೆ ಕೊಡ್ತಾರೋ ಒಂದು ಮಾತು ಕೊಡ್ತಾರು ಅನ್ನೋದೊಂದು ಆಗೈತಿಕ್ರೆ, ಅದರಿಂದ ಯಾವುದು ಕೊರಡಂಗಿಲ್ಲ. ನಾವು ಅದಕ್ಕೆ ಎರಡು ಪಟ್ಟು ಹಾಕ್ಬೇಕ್ರಿ, ಒಂದು ಮೂರು ಕೊಟ್ಟು ನಾವು 200 ಪಟ್ಟು ಹಾಕಿದಾಗ ಅದಕ್ಕೆ ಅವ್ರ ಮೇಲೆ ಆಕೈತಿ ಅಂದ್ರೆ ಆಗುದಿಲ್ಲ ರೀ. ಹ್ಞೂ, ಸತ್ಯವಾಗಿ ಹೇಳ್ತೇನೆ.
0: ಕಾರ್ಯಕ್ರಮದ ನನ್ನ ಕೊನೆ ಪ್ರಶ್ನೆ ಆಗಿರುತ್ತೆ, ಕೊನೆದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ?
1: ಕಾಯಕವೇ ಕೈಲಾಸ ಅಂದ್ರೆ ಬಸವಣ್ಣವ್ರ, ಎಲ್ಲರೂ ದುಡ್ದು ತಿನ್ಬೇಕು, ಅದು ಚಲೋ, ಶರೀರವು ವಜ್ರ ಕಾಯಕತಿ, ಭೂಮಿ ಫಲವತ್ತವಾಗಿರ್ತೈತಿ ಅನ್ನೋದು ಒಂದು ನೂರಕ್ಕೆ ನೂರು ಹೇಳ್ತೇನೆ. ಆರಾಮಿಯಾಗಿ ತಿನ್ಬೇಡ್ರಿ, ನೀವು ಉಳಿಯುದಿಲ್ಲ, ದುಡ್ದ್ರಿಂದ ಮತ್ತೊಂದಿಟ್ಟು ಬದುಕ್ತೀರಿ, ಅನುಭವ ಆಕತಿ, ಶರೀರ ಗಟ್ಟಿ ಆಕತಿ, ಕುತ್ಕೊಂಡು ತಿನ್ರಿ, ಕುಡಿಕೊಂಡು ಅಮರಂಗಿಲ್ಲ, ನಿಮ್ಮ ಶರೀರ ಬಾದಾಗದೆ ಬಿಡಂಗಿಲ್ಲ, ಭೂಮಿಯೊಳಕ್ಕೆ ಕೆಲಸ ಮಾಡಿ ತಿನ್ರಿಪ್ಪ, ಒಳ್ಳೇದು ಮಾಡ್ರಿ, ರಾಸಾಯನಿಕ ಕಡಿಮೆ ಮಾಡ್ರಿ ಅನ್ನೋದು ನನಗೆ ಐತಿರಿ ಒಳಗೆ.
0: ಮತ್ತೆ ಈಗಿನ ಈಗ ನಮ್ಮ ಕೇಳುಗರಲ್ಲಿ ಎಷ್ಟೋ ಯುವಕರು ಇರ್ತಾರೆ, ಅವರಿಗೂ ಒಂದು ಅಂದ್ರೆ ಎಲ್ಲರೂ ಈಗ ಈ ಕೊರೋನಾ ಮಹಾಮಾರಿ ಅವಾಗಿಂದ ಬಂತು, ಎಲ್ಲರೂ ಅವರವರು ಸಿಟಿ ಶಹರ್ಗಳನ್ನು ಬಿಟ್ಟು ವಾಪಸ್ ಬಂದು ಅವ್ರು ಸ್ವಲ್ಪ ಇರೋ ನೆಲದಲ್ಲಿ ಜಾಗದಲ್ಲಿ ಅವರು ಕೃಷಿ ಚಟುವಟಿಕೆ ಮಾಡ್ತಾ ಇದಾರೆ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಚಟುವಟಿಕೆಗೆ ಬನ್ನಿ ಅನ್ನಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ?
1: ಅಂದ್ರೆ ಇದು ಪುಣ್ಯದ ಕೆಲಸ ರೀ ಕೃಷಿ ಕೆಲಸ ಅಂತಾರೆ. ಇದು ಕಂಡೀಷನ್ ಯಾವ ಹಾಕಕ್ ಬರಂಗಿಲ್ಲ, ನೀ ಇಟ್ಟು ದುಡಿ ಬಣ್ಣ ಹಾಕಕ್ ಬರಂಗಿಲ್ಲ, ಇಟ್ಟು ದುಡಿ ಅನ್ನಕ್ ಬರಂಗಿಲ್ಲ, ಅವನ್ ಪವರದ್ ಅವ್ನು ಹೆಚ್ಚು ಗಳಿಸ್ಬೋದು. ಹೆಚ್ಚು ದುಡಿದು ಹೆಚ್ಚು ಹೆಂಗ್ ದುಡ್ತಾನೆ ಹಂಗ್ ಬರ್ತೈತಿ ಅದ್ರೊಳಗೆ. ಆದ್ರೆ ಯಾವ ಗೊಬ್ಬರ ಹಾಕೊಂಡು ಯಾವ ಬೀಜ ಹಾಕೊಂಡು ಹಂಗ ಫಲ ಬರ್ತೈತಿ ಇಷ್ಟೇ ರೀ ಮತ್ತೇನು ಅದ್ರೊಳಗೆ ಏನೈತಿ. ಆದ್ರೆ ಅವನ ಒಳಗೆ ಹುಂಬಸ್ಬೇಕ್ರಿ, ದುಡಿಬೇಕು ನೋಣ, ಯಾರ್ದು ಹಂಗ ಹರಾಮಿ ತಿನ್ನಬಾರ್ದು ಅನ್ನುವಂಥದ್ದು ಅವ್ನು ಮಾನವನಲ್ಲಿ ಬರ್ಬೇಕ್ರಿ. ಅದು ಕಾಯಕ್ ಮಾಡೋರಲ್ಲಿ ಭೂಮಿ ಒಳಗೆ ತಿನ್ನು ದುಡ್ದು ನಾವು ಅನ್ನುವಂಥದ್ದು ಬರ್ಬೇಕ್ರಿ. ಇಲ್ಲ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಒಟ್ಟೆ ದುಡಿಯಾಕೊಲ್ರಿ ಈಗ ಜನ ಅಂತ ಹೇಳ್ತಾರಲ್ಲ. ಭೂಮಿ ಕಡೆ ಮನಸ್ಸಿಲ್ಲ, ಯಾರ್ದು ರಾಡಿ ಹತ್ತಬಾರ್ದಂತಾರೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆ ಮಾತಂತಿ ಅದನ್ನ ಯಾವ ಮುಚ್ಚಕ್ಕಾಗಿಲ್ಲ. ಸರ, ಭೂಮಿ ತೆಯ ಅಂತ ಶ್ರೇಷ್ಠವಾದ ಯಾವುದು ಉದ್ಯೋಗ ಅಲ್ರಿ, ನನಗೆ ಮಾತ್ರ ಇದು ಅನಿಸಿದ್ದು
0: ಅದೇ
1: ಇಷ್ಟ ನಾ ಹೇಳು. ಎಲ್ಲರೂ ಅದನ್ನ ಮಾಡ್ರ ನೀ ಮಾಡ, 8 ತಾಸು ಅದನ್ನ ಮಾಡು, 8 ತಾಸು ಇದನ್ನ ನೋಡಿ, 8 ತಾಸು ನಿದ್ದಿ ಮಾಡ. ನಾ ಹೇಳಿದ್ರಿ ಎಲ್ಲರಿಗೂ ಯಾವತ್ತೂ ಮಾಡಬೇಡ್ರಿ, 8 ನಾಲ್ಕಡಿ ನಾ 6 ತಾಸಾರ ಮಾಡ, 6 ತಾಸು ಮಾಡಾಕ್ತಿರಲ್ರಿ ಯಾರು ಕೆಲಸ ರೀ. ಆಗ 8 ತಾಸು ರೊಟ್ಟಿ ಕಟ್ಕೊಂಡ್ಬಂದು ಮಾಡ್ತಾರೆ ನಮ್ಮಲ್ಲಿ ಆಳುಗಳು, ನಾವು ಮಾಡ್ತಿದ್ದು ಮಾಡಿದ್ರು ರೊಟ್ಟಿ ಕಟ್ಕೊಂಡು ಹೋಗಿ. ಈಗ ರೊಟ್ಟಿ ಇಲ್ಲದ ಬರ್ತಾರೆ ಕೆಲಸಕ್ಕೆ ರೀ, ಅವ್ರಿಗೆ ಏನು ಅನ್ನೋಂಗಿಲ್ಲ, ನಾವು ಮತ್ತೆ ಅವ್ರಿಗೆ ಏನು ಬೇಕಾದ್ರೂ ಕೊಡುದು. ಅದನ್ನ ಮಾಡ್ಬೇಕಾರೆ ಮಾಡಿರ್ಬೇಕ್ರಿ, ಇಲ್ಲ ಹಂಗೆ ದುಡಿಯೋಕ್ರಂತ ಈಗ ಮೊದಲು ಕುಡಿದು ಬೇಕ್ರಿ, ತಿನ್ನೋದ್ಬೇಕು, ಆಮೇಲೆ ತೆಗೆದು ಬರ್ತಂತಾರೋ ಇಲ್ಲಿ ಕೈ ತೆಗೆದಕ್ಕೆ ಹೋಗಂಗಿಲ್ಲ ಅವ್ನು ತೆಕ್ಕ ಅವ್ರು ಆ ರೈತನ ತಕ್ಕ ಅಂತ ಕಾಲ ಬಂದ್ಬಿಟ್ಟಿದ್ರಿ ಈಗ.
0: ಕಾಲ
1: ಆಲ್ಕೋಹಾಲ್ಗೆ ಎಲ್ಲ ಜನ ಭಾಳ ಬೆಣ್ಣೆ ಹತ್ತೈತ್ರಿ, ಅವ್ರಿಗೆ ಮನುಷ್ಯ ಆಲ್ಕೋಹಾಲ್ ಇತ್ತು ಅವ್ರಿಗೆ ಕೊಟ್ಟಿನಿ ಹೇಳಿದೆ ಪಗಾರಕ್ಕೆ ಬರ್ತಾರೆ ಕೆಲಸಕ್ಕೆ, ಅವ್ರಿಗೇನು ಮತ್ತೆ ಇದನ್ನ ಮಾಡಿರ್ತಾರೋ ಕೆಲಸ ಹೆಂಗೆ ನಿಗ್ತೈತ್ರಿ, ಮತ್ತೆ ನಿರ್ವೇ ಇಲ್ಲ. ಅದು ಈಗ ಸುಮ್ಮ ವಿಜ್ಞಾನ ಸಂಬಂಧ ಅವ್ರು ನಡೆದೈತ್ರಿ, ವಿಜ್ಞಾನ ಅವ್ರದ್ದು ನಡೀತಿಲ್ಲ, ನಮ್ದು ರೈತರು ನಡೆಯತ್ರಿ, ಬಂದ್ ಹಾಕೈತಿ ಈಗ ಒಕ್ಕಲ್ತನ ಬಂದ್ ಹಾಕಿ. ಸತ್ಯವಾಗಿ ವಿಜ್ಞಾನದಿಂದ ಒಕ್ಕಲ್ತನ ಚಾಲು ಹೋಯ್ತು, ಇದನ್ನ ಹೇಳ್ತೇನೆ. ಆದ್ರೆ ಲಾಭ ಆಗಂಗಿಲ್ಲ, ಮತ್ತೆ ದುಡಿಯವ್ರು ದುಡಿಯಂಗಿಲ್ಲ, ಕಡಿಮೆ ದುಡಿತಾರೆ, 4 ತಾಸು ದುಡ್ದಾರ ಪೋಲ್ ಪಗಾರ ಕೇಳ್ತಾರೆ. ಎಲ್ಲಿ ಕೊಡಿದ್ರಿ ನಾವು ರೈತರು ಹೋಗ್ಲಿ ರಾತ್ರಿ ಅವ್ರು ಮಾಡಬೇಕಾಗ್ತದ್ರಿ, ಹಾಳಾಗಿರ್ತಿ ಇಲ್ಲಿ ಬಿಟ್ರೆ ಎಲ್ಲ ಹೋಗ್ತಿರ್ದ. ಹಿಂಗೆ ರೈತಗೆ ವಜ್ಜೆ ಇದ್ದಷ್ಟ ಯಾರಿಗೂ ವಜ್ಜೆ ಇಲ್ರಿ, ಕೂಲಿ ಅವ್ರು ಭಾಳ ಕುಂಬೆ ಇರ್ತಾರೆ ಈಗ, ಯಾಕಾದ್ರೆ ಬಂದ್ರೆ ಪಗಾರ ಅವ್ರಿಗೆ, ಆಗ ದುಡಿದ್ರೆ ಪಗಾರ ಇತ್ರಿ, ಈಗಿಲ್ಲ ಅವ್ರು ಬಂದ್ರೆ ಪಗಾರ ಕೊಡ್ಬೇಕು, ಕುಂಡಿಸ್ರು ಪಗಾರ ಕೊಡ್ಬೇಕು, ದಗದ ಇಲ್ಲಪ್ಪ ಇವತ್ತು ಕೊಳೆ ಮೇಗೈತೆ ಅವ್ರು ಪಗಾರ ಕೊಡ್ಬೇಕು. ಮೊದಲು ಹಂಗಿಲ್ಲ ರೀ, ನಾನು ಜಾಕ್ ಮಿಷನ್ ಬಾಡಿಗೆ ಇಟ್ಟರೆ 1 ತಿಂಗಳು ಹೇಳ್ತಾಕೇನಿ, ನನಗೆ ಯಾರು ಪಗಾರ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಸೈಕಲ್ ಮೇಲೆ ಆಳು ಕರ್ಕೊಂಡ್ಕೊಂಡು ಹೊಡಿ ಆಳು ಕರ್ಕೊಂಡ್ಕೊಂದ. ಈಗ ಹಂಗಿಲ್ಲ ರೀ, ಅವ್ನು ಬಂದ ಅವಾಗ ಅವ್ನು ಕೊಡಬೇಕು, ಕೊಡ್ಲಿಕ್ಕೆ ನಡೆಯಂಗಿಲ್ಲ, ಈಗ ಹಿಂಗೆ ಬಂದ ನೋಡ್ರಿ, ಅದ ತೊಂದರೆ ಆಗೈತಿ ನಮಗೆ. ಕಾಯಕ ಮಾಡ್ರು ಕೊಡ್ಬೇಕು, ಅವಾಗ ಬಂದ ಹೀಗೆ ಕರ್ಕೊಂಬಂದ್ವಿ, ಕಾಯಕ ಮಾಡಿದ್ರು ಕೊಡ್ಬೇಕು. ಆಗ ನಾವು ಬೇಕಾದ ಹೇಳಿದವ್ರು ಕಾಯಕ ಮಾಡ್ರೆ ನಾವು ದುಡಿದ್ರೆ ಪಗಾರ ಕೊಡ್ತೀರ ತಗೋತಿದ್ವಿ, ನಾವು ಜಗಳ ತಿಕ್ಕಿಲ್ಲ. ಈಗ ಕೊಡ್ರು ಅಲ್ಲ ಬಿಡ್ದು ನಾ ಮಾಡ್ತೀನಿಲ್ಲಣ್ಣ, ನೀ ಹೇಳ್ರೆ ಕೊಳೆ ಮದ ನಾ ಏನು ಮಣ್ಣು ಕೊಡ್ ನಮ್ಮ ಪಗಾರ್ತಾರೆ. ಹಿಂಗೆ ಕಾಲು ಉಪರಾಟಿ ಬಂದತಿ ಇಷ್ಟ ರೀ. ಅದೆಲ್ಲ ಮೊದಲಿನಂಗೆ ಕಾಲ ಇದ್ರೆ ನಡಿ ನುಡಿ ಮೊದಲಿನಂಗೆ ಇಲ್ರಿ, ಈಗ ಜನರದ್ದು ಎಲ್ಲರೂ ಅಂತ ಹೇಳ್ತಾರಲ್ಲ, ಅದನ್ನ ನಡಿ ನುಡಿ ಹ್ಯಾಂಗ ಹೆಂಗೆ ಮಾಡ್ತಿದ್ದು ರೀ, ಅದನ್ನು ಅದನ್ನ ನಂಗೆ ತಿದ್ದಾಗ ಬರ್ತೈತಿ, ಭೂಮಿಯಾಗ ದುಡಿಯಾಗ ಬರ್ತೈತಿ, ನನಗೆ ಮಾಡಿದಾಗ ಮಾಡತ್ ಹೇಳಕ್ ಬರ್ತೈತಿ, ಅದ್ರ ದುಡಿಯುವಂಥ ಹುಮ್ಮಸ್ ನಾ ಹಂಗೆ ಹಂಗೆ ಕೊಡಕ್ಕೆ ಬರ್ತೈತಿ. ಅದು ಸತ್ಯವಾಗಿ ಹೇಳ್ತಾರೆ ಜನ ಏನು ಮಾಡ್ತಾರೆ, ರೂಪಾಯಿ ಕಿಲೋ ಅಕ್ಕಿ ಮಾಡೋಣಂತಲೇ ಜನ ದುಡಿದು ಹಂಗೆ ಮಾಡೈತಿ, ದುಡಿದಂಗೆ ಆಗೈತಿ ಅಂತ ಇದ್ರು ಅಂತ ತೊಡೆ ಮಂದಿ ಹೇಳ್ತಾರೆ ರೀ. ಅವನ ಮಾರ್ತಾರೋ, ಅವನ ಕುಡಿತಾರೋ, ಅವನ ತಿಂತಾರೋ, ಯಾಕೆ ದುಡಿತಾರೋ ಅಂತ ಹಿಂಗೂ ಕೆಲವು ಮಂದಿ ಮಾತಾಡ್ತೈತಿ. ಯಾರು ನಂಬುದು ಯಾರು ಬಿಡ್ದು, ಮನಸ್ಸ ಅವ್ರದ್ದು ಹಂಗಾಗಿಬಿಟ್ಟೈತಿಲ್ಲ, ಯಾರೇನು ಮಾಡಕ್ಕೆ ಬರ್ತೈತಿ ಮನಸ್ಸನ್ನು. ಭೂಮಿ ತಾಯಿನ ದುಡಿ ಮಾಡ್ರೆ ಬರ್ತಾಳಕ್ಕೆ ಮನುಷ್ಯನ ಮನಸ್ಸು ಹೆಂಗೆ ಮಾಡ್ರೆ ತಿದ್ದುದ್ರಿ ನಾನು. ಅದಕ್ಕಾಗಿ ಭಜನೆ ಯಾಕಂತಂದ್ರೆ ಸಂಸ್ಕೃತಿ ಉಳಿಲಿ.
0: ಹೌದು,
1: ಇದ್ರಾಗ ಶಿವಾಯಣ್ಣ ಶಿವಾಯಣ್ಣ ಮಾತ್ರ ಪಾಪಾರು ಹೋಕೈತಿ, ಅದು ಇದು ಹೊಲಸು ಮಾತಾಡಿ ಇವನು ಆಳಿಗೆ ಹೊಲಸಾಗ್ತಾವು, ಇದನ್ನಾರ ದೇವ್ರದ್ದು ಒಂದು ಸ್ವಲ್ಪ ನಾಮ ಸ್ಮರಣೆ ಇರಲಿ, ಹಂಗಾಯ್ತು ಬರೋದಿಲ್ರಿ ಇದಕ್ಕೆ ಭಾಳ ಆತೈತಿ. ಅದಕ್ಕೆ ರಾಗ ತಾಳ ಅದನ್ನು ಅಂದ್ರೆ ಮೂರು ಕೂಡಿಸಿ ಅಂದ್ರೆ ಭಾಳ ರುಚಿ ಆಕತ್ರಿ. ಅದು ಸಕ್ಕರೆ ಏಟ ತಿಂದ್ರೆ ಅದ್ರ ಬೇರೆ ರುಚಿ ಆಗೈತೆ, ಪುಟಾಣಿ ಏಟ ತಿಂದ್ರೆ ಬೇರೆ, ಸಕ್ಕರೆ ಪುಟಾಣಿ ಕೂಡಿಸಿ ತಿಂದವ್ರು ಏಟು ರುಚಿ ಆಕೈತೋ ಹಂಗ ಆಳುಗಳು ದುಡಿಬೇಕ್ರಿ, ನಾವು ದುಡಿಬೇಕು ಅಂದ್ರೆ ಆಕೈತ್ರಿ. ಮಜ್ಜಿಗೆ ನುಚ್ಚ ಹಾಲ ಕುಡಿಯಾಕ ಹೊಲ್ರಿ, ಮಾಂಸ ಸೆರೆ ಕುಡಿಯಾಕ ಅಡ್ಡಾಡದ ಜನ, ಏನ್ ಮಾಡಿದ್ರಿ ಹೇಳ್ರಿ.
0: ಖಂಡಿತ ಅಪ್ಪಣ್ಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಈ ಸಂದರ್ಶನೆ ಮಾಡಿದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನು ನಾನು ಕಲಿತೆ. ಅದಿಲ್ಲದೆ ನಮ್ಮ ಕೇಳುಗರು ಯಾರ್ಯಾರು ಕೇಳ್ತಾ ಇದ್ದಾರೋ ಅವರಿಗೂ ನಿಮ್ಮ ನಾನು ಕೇಳಿರುವ ಪ್ರಶ್ನೆ ನಿಮ್ಮ ಉತ್ತರ ಮುಖಾಂತರ ಅವರಿಗೂ ಬಹಳಷ್ಟು ವಿಷಯಗಳು ಕ್ಲಿಯರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ಒಂದು ವಿಶೇಷ ಸಂದರ್ಶನೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಪ್ಪಣ್ಣ ಅವರು ಇದ್ರು. ಅಂಡ್ ಅಪ್ಪಣ್ಣ ಅವರು ನಾನು ಕೇಳಿರುವ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟು ವಿವರವಾದ ಉತ್ತರವನ್ನು ಕೊಟ್ಟರು ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶೇಷ ಸಂದರ್ಶನೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾದ ನಮ್ಮ ಅಪ್ಪಣ್ಣ ಅವರಿಗೆ ಧನ್ಯವಾದ, ನಮಸ್ಕಾರ ತಿಳಿಸ್ತೇನೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು. ನಮಸ್ಕಾರ.

ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಆರಂಭದ ಗೀತೆ ದೊರೈ ಭಗವಾನ್ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅಭಿನಯದ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ಚಿತ್ರದ ಗೀತೆ ಇದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.

ವೇಣು ಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1963 ತೆರೆ ಕಂಡಂತಹ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೌರಿ ಚಿತ್ರದ ಗೀತೆಯಿದು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು.

ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ KLE ವೇಣು ಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಬೆಟ್ಟದ ಹೂ ಚಿತ್ರದ ಗೀತೆ ಇದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪ್ರೀತಿನೇ ಆ ದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ.

ಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಭಾಸ್ಕರ ಚಿತ್ರದ ಗೀತೆ ಇದು. 1971 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಉದಯ್ಕುಮಾರ್, ರಾಜೇಶ್, ಅನಿತಾ, ಜಯಕುಮಾರಿ ಅಭಿನಯಿಸಿದ್ದಾರೆ. ನನ್ನದೆಯ ಮಾತೆಲ್ಲ ನೀನಾಡಬೇಕು.

ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಕಾನ. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂ ಚಿತ್ರದ ಗೀತೆಯಿದು. ಓಡುವ ನದಿ ಸಾಗರವ ಬೆರೆಯಲೇಬೇಕು.

ಮಧುರ ಗೀತೆಗಳ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದ ಗೀತೆ ಇದು, ಮುಗಿಲ ಮಲ್ಲಿಗೆಯೋ.

ಇಲ್ಲಿಯವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.